አካስባኒ ኢንፋል ማይበም ዲዘማኒ ነፓው ባዘሪ አሃን በታ መርወይ በፓው ኡክሩል ዘላጊ ተዋይ ኩኪ ቢሌስታ አይን ካይን ሳዘለምበ ባንከራኒ ሴኩሪቲ ፎርስ ነገራን ቱጋይክረ ማኒፑርዳ ሆኪበን ሚትከረኒ ያሲዳ ኖንግ ሌፕተነ ሱረክበደጊ መርወይ በቱሪል ሲንጊ ኢሲንግ ኢማይ ሌፕተነ ሄንገለክለ ነምቦል ቱሪል ጊ ለውነምባል ነራን ኮንካ ማማንግ ለካይተ ካይረ አመሱን ሳንሰርኪ ኖንግዙ ሚፈም ዘራን ነበ ቶኮደጊ ነራን ኖንግመጊ ወይን የይቶኪ ኡክሩል ዘላጊ ተዋይ ኩኪ ቢሌጅ ዳ ሳዘለምባ ባንከር አኒ ሴኩሪቲ ፎርስ ና ነራን ቱጋይክረ ለደና ዘላ አዱጊ አቆይበ ኤሪያ ከረዳ ቴቡሁምጊ ታቦክ ሰተባዳ ሲንግል ቤረል ራይፍል አኒ ቶንጋን ቶንጋን በ ኖንመይ ሲንጊ መሩ ተራ ማግዚን ያውባ ፒስቶል አማ መሩ ሀብነ በፔቲ የመ ፈንግለ ራይዝ አሲዳ ሚያምደጊ ነምዱና ሴል ካይበመዲ አይኒ ያደበ ታቦክ ቶበ ሚዮይ ሲንግ ሴኩሪቲ ፎርስ ና ፓገት በሌብትሪ ಸಾಂದೇಲ್ ಜಿಲ್ಲಾಗಿ ಸಕ್ಪಿ ಕಾರೂಂಗ್ ಪೊಲೀಸ್ ಸ್ಟೇಷನ್ ಕೋನ್ಬ ಭಾರತ್ ಮ್ಯಾನ್ಮಾರ್ ಗಮಖೈದಲ್ಲೈಬ ಪಿಲ್ಲರ್ ನಂಬರ್ ಯಾಂಖೈಗಿ ಮನಾಕ್ದಗಿ KYKLಗಿ ಮಿಯೋಯ್ ಅಹುಂ ಸೆಕ್ಯೂರಿಟಿ ಫೋರ್ಸ್ನ ನೋಮೈಜಿಂಗ್ ನುಮಿತ ಫಾಕಿ ಭಾರತ ಮಿಯೋಯ್ಸಿಂಗ್ ಅದು ಇಂಫಾಲ್ ಎಸ್ಗಿ ಕೈಬಿ ಖೋಲೆನ್ ಮಯೈ ಲೇಕಾಯ್ದಗಿ ಅಮ್ಮ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಅವಾಂಗ್ ಸೆಂಗ್ಮೈ ಮಯೈ ಲೇಕಾಯ್ದಗಿ ಅಮ್ಮ ಅಮದಿ ಥೌಬಾಲ್ ಜಿಲ್ಲಾಗಿ ಖೊಂಗ್ಜೋಮ್ ತೆಂಗೋ ಲೇಕಾಯ್ದಗಿ ಅಮ್ಮನಿ ಹೈರಿ ಮಣಿಪುರಗಿ ಲಾಲ್ಹುಲುಪ್ ಅಮಗಿ ಕಾದರ್ ಖರ ಖುಲಾಯ್ ಥಾದೋಕ್ತುನ ಸರ್ಕಾರದ ಸಂಜರಗನಿ ಹೈರಿ ಖುಲಾಯ್ ಥಾದೋಕ್ತುನ ಸಂಜಬಗಿ ಥೌರುಮ್ ನಸಿ ಇಂಫಾಲ್ಗಿ ಮಂತ್ರಿ ಪುಖ್ರಿ ಗ್ಯಾರಿಜನ್ದ ಲೈಬ ಕರ್ನೆಲ್ ಬಿಪ್ಲಬ್ ತ್ರಿಪಾಠಿ ಟ್ರೈನಿಂಗ್ ಸೆಟ್ ಪಾಂಗ್ತೋಕನಿ ಥೊರಮದುದ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸನ್ ಸರುಗ್ ಯಾಗನಿ ಹೈನ ಪಿಆರ್ಒ ಡಿಫೆನ್ಸ್ನ ಥೋಕ್ಪ ಚೆರೋಲಮನ ಹೈರಿ ಮಣಿಪುರದ ಹೌಕಿಬ ನುಮಿಟ್ ಖರನಿ ಎಸಿದ ನೋಂಗ್ ಲೆಪ್ತನ ಸೂಬದಗಿ ತುರೆಲ್ ಅಯಾಮಗಿ ಇಮಾಯ್ ವಾಂಖಲಗ್ಲೆ ಅಮರೋಮ್ದ ಇಸಿಂಗಿ ಇಮಾಯ್ ಲೇಪ್ತನ ಹೆಂಗಲಪದಗಿ ನಂಬೋಲ್ ತುರೆಲ್ಗಿ ಲೌನಂಬಾಲ್ ನರಾಂಗ್ ನುಂಥಿಲ್ ಪುಂಗ್ ಅನಿರೋಮ್ ತಾಬದ ಫುಟ್ ತರಾರೋಮ್ ಸಾಂಗ್ನ ಕಾಯ್ಕಿ ಕೊಂಖಾ ಮಮಾಂಗ್ ಲೈಕಾಯ್ಗಿ ಸಲಾನ್ಫಮ್ ಮಪಾದ ಫುಟ್ ತರಾರೋಮ್ ಲೌನಂಬಾಲ್ ಕಾಯ್ಬ ನಂಬರ್ ಮೊಯ್ದುನ ಯುಮ್ ಕೈ ಅಮದಿ ನಾಗಿ ಫಾಮ್ ಕಯಾ ಇಸಿಂಗ್ ತುಂಜಿನ್ಖ್ರೆ ಕಾಯ್ಕಿಬ ತುರೆಲ್ ಲೌನಂಬಾಲ್ ಅದು ಲಂದಮದುಗಿ ಮಿಯಾಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿಷ್ಣುಪುರ್ ಎಸ್ ಡಿಒ ನಂಬೋಲ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಬ್ರಾಂಚ್ ಅಮದಿ ನಂಬೋಲ್ ಪೊಲೀಸ್ಗಿ ಪರ್ಸನೆಲ್ ಸಿಂಗ್ನ ಅಹಿಂಗ್ ಅಥೆಂಗ್ಬ ಫಾವ್ಬ ಥಿಂಗ್ನಬ ಹೋನಖಿ ತುರೆಲ್ಗಿ ಇಮಾಯ್ ಲೇಪ್ತನ ಹೆಂಗಲಗಲಿಬಸಿಗಿ ಯಂಗ್ಲಗ ಇಥಾಯ್ ಬರಾಜ್ಗಿ ಗೇಟ್ ಮಂಗಾಮಗ್ ತಂಖಾಯ್ ಹಾಂಗ್ತೋಕ್ತುನ ಥಮ್ಲೆ ಅದುಗ ಇಂಫಾಲ್ ಬರಾಜ್ಗಿ ಒಯ್ನದಿ ಗೇಟ್ ಪುಮ್ನಮಗ್ ಹಾಂಗ್ತೋಕ್ಲೆ ಅದುಮೊಯ್ನಮಗ್ ಥೌಬಾಲ್ ಬರಾಜ್ಗಿ ಒಯ್ನ ಗೇಟ್ ನಂಬರ್ ನಿಪಾನ್ ಖಕ್ತಮಗ್ ಹಾಂಗ್ತೋಕ್ಲಗ ಅತೈ ಗೇಟ್ಸಿಂಗ್ದಿ ಥಿಂಗ್ದುನ ಥಮ್ಲಿ ಹೈರಿ ಅಮರೋಮ್ದ ಇಂಡಿಯಾ ಮೇರ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ನ ಹೈರಿ ನಸಿ ಮಣಿಪುರ್ಗಿ ಮಫಂ ಪುಮ್ನಮಗ್ದ ನೋಂಗ್ಸುಗನಿ ಸೆಂಟರ್ ಅಸಿನ ಥೋಕ್ಪ ಚೆರೋಲಮದಾಯ್ ಮಫಂ ಖರದದಿ ಅಖಾಕ್ ಅರಾವ್ ಯಾವ್ನ ನೋಂಗ್ಸುರಬ ಯಾಯ್ ಹಯೇಂಗ್ ರಾಯ್ಜ್ ಅಸಿಗಿ ಜಿಲ್ಲಾ ತರಾಮಾಥೋಯ್ದ ನೋಂಗ್ಸುಗನಿ ಜಿಲ್ಲಾಸಿಂಗ್ ಅದುದಿ ತಮೆಂಗ್ಲೋಂಗ್ ಸೇನಾಪತಿ ಜರಿಬಾಮ್ ನೋನೆ ಬಿಷ್ಣುಪುರ್ ಥೌಬಾಲ್ ಕಕ್ಸಿಂಗ್ ತೆಂಗ್ನೌಪಲ್ ಸಾಂದೇಲ್ ಸೂರಸಾನ್ಪುರ್ ಅಮಸುಂಗ್ ಫರ್ಸೋಲ್ನಿ ರಾಯ್ಜ್ಗಿ ಡೈರೆಕ್ಟರೇಟ್ ಆಫ್ ಇನ್ಫಾರ್ಮೇಷನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್ನ ಲೇಪ್ತನ ಸತದುನ ಲಾಕ್ಪ ಮಿತ್ ದ ಪ್ರೆಸ್ ಥೌರಂ ಅಸಿಸು ಇಂಫಾಲ್ಗಿ ನೀತಿ ಆಯ್ಪಾಟ್ ಸುಧಕ್ತ ಲೈಬ ಡೈರೆಕ್ಟರೇಟ್ ಅಸಿಗಿ ಆಡಿಟೋರಿಯಂದ ಪಾಂಗ್ತೋಕನಿ ಪೌಮಿಸಿಂಗ ಉನ್ನಬಗಿ ಥೊರಮದುದ ನಸಿ ಅಗ್ರಿಕಲ್ಚರ್ ವಿಭಾಗಿ ಡೈರೆಕ್ಟರ್ ಸರುಗ್ ಯಾಗನಿ ವಿಭಾಗ ಅಸಿಗಿ ಡೈರೆಕ್ಟರ್ ಅಮದಿ ಅತೈ ಒಪಿಸಿಯಲ್ ಕಿಯಾನ ಪೌಮಿಸಿಂಗ್ದ ವಿಭಾಗ ಅಸಿಗ ಮರಿ ಲೈನಬ ವಾಫಂ ಕಯಾ ಫುಂಗ್ತೋಕನಿ ಹೈರಿ ತಾಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ ಸಂಸತ್ಗೆ ನೋಂಗ್ಜು ಮಿಫಂ ಸರಾಂಗ್ನ ಥೋಪದಗಿ ನರಾಂಗ್ ನೋಂಗ್ಮಗಿ ಒಯ್ನ ಯೈಥೋಕಿ ಸಭಾ ಅನಿಮಗ್ದ ವಿರೋಧಿ ದೋಲ್ಸಿಂಗ್ನ

ತಾವಿದೆ. ಗುರು ಗುಲಾಬಿ ನಟ್ ಸಂಕೀರ್ತನ್ ಅಕಾದೆಮಿಗೆ ಸೆಜಪ್ಪ ಸಿಂಗ ಸಪ್ಪ ಕುಬಾಗಿಸೈ ಆಕಾಶವಾಣಿ ಬಾತ್. ಔಜಿಕ ಅಮುಕ್ ಸಂದೋಕ್ಚಾರಿ ಸನೌಜಮ್ ಅನಿಲ್ ಸಿಂಗ್ನ ಕೋಂಬ ಸೆಕ್ಸಾಫೋನ್.

0: ಲೂಕ್ರಬ, ಐಗೆ ಮೈತೈಗೆ ಜಗೋಯ್ಬು ಕರಮ್ನ ಹಾಪ್ಕನಿ. ಆ ಗೋವಿಂದ ಇಬುಗೋ ನನ್ನ ಐಬು ಥೌಸಾನ್ ಬಿಯುಕ್ಕೋ ಕರೆ ಮತ್ತವನ ಅಶುಕ್ ಲೂಕ್ರಬ ಬಿ ಹೋಗಿ ತಂಥ ಆಸಿದ ಮೈತೈ ಮಾಗಿ ಜಗೋಯ್ ತಂಥ ಸಾನ ಸಾಕ್ರೇನ ಅಯ್ಯ ವಶಿ ಬಿ ಹೋಗಿ ತಂಥ ಅದು ಹೇನ ಕಣ್ಕನಗೆ ಕಲ್ಪ
1: ಕಯಾದ ಫಜರವ ಮೊಗ್ಲವ ಅಮದಿ ಅಹೋಮಿಯಾ ಅನೇಗಿ ಅಪುನ್ಮಗಿ ಮಸಕ್ ರಾಣಿ ನಖೋಯ್ ಪುಮ್ನಮಕ್ ತಾವ್ ನುಂಗ್ಸೀನ ಏಂಗೋ ನುಂಗ್ಸೀನ ಊಬನೆ ಪಾಮೂನ ಲೋಯ್ನೌ ಪಾಮೂನ ತಿನಗನೆ ಮಪು ಒಯ್ಗೆ ಖಲ್ಲವದಿ ಯಕ್ನಬ ಖಕ್ ಥಮ್ಗೆ ಖನ್ಗನು ಪುನ್ಸಿನ್ಬ ಹಾಯ್ಬಸೆ ಅಕನ್ಬನೆ ಮಸೆ ನಾಯ್ತೋಮ್ ತಾಬಸಿಂದ ಖಂಗಲೋ ಮಸೀನಿನೆ ಲೈಂಗಾಕ್ ಲೋನ್ ಹೈರಿಬಸೆ
0: ಇನಿಂಗ್ಥೌ
1: ಸನೋಕ್ತೋನ್
2: ಯಂಬುಂ ಸನಾಯಥಂ
1: ನಶಿಗೆ ಲಂಕೋಯ್ ಖೊಂಗ್ಸತ್ ಅಸಿಗಿದಮಕ್ತ ಕೃತಿ ಚಂದ್ರ ಬೋರ್ ಬರುವಾನ ಕರಿ ಥೌರಾಂಗ್ ತೌರಿಬ ಹಾಯು ತಾಸೆ
2: ಯಂಬು ಬೋರ್ ಬರುವಾಗಿ ಮತಿಕ್ಸಿ ಅಂಗಕ್ಪನೆ ಮೀದಿ ತಂಬು ತಂಕೋ ಸಗೋಲ್ ಸಮು ಫೌಬ ಕೀರ್ತಿ ಚಂದ್ರನ ಏಂಬದ ಲೈಮಾಯ್ದ ಕುಂಥದನು ಖಾಂಗೆ ತುರೇನ್ ಮಪಾ ನೋಯ್ಜರಬಸು ಉಮಂಗ್ ವಮಂಗ್ ಓಯ್ಬ ಅಕೋಯ್ಬಸಿದ ಮೀಗಿ ಲಿಚತ್ ಸತ್ತವ ಸಾಗ ಮನಬ ಮೀ ಲೈರಿವಿರ ಹಾಯ್ದನು ಏಂಗ್ಸಿಂಜರಿ ಸೌಖತ್ತಬ ಮೋವಾ ಮೊರೆಯಾ ಸಿಂಗ ನಿಂಥೌರೇನ್ಗೆ ಖೊಂಚತ್ತ ಅಕ್ಕಾಯ್ಬ ಪಿರಕ್ತನಬ ಚೆಕ್ಸಿಂಜರಿ ಎಂಬು
1: ಮತ್ತಿಕ್ ಮಥೌ ನಾ ಚೌಬ ಫಮ್ ನಾಯ್ಬನಿ ನಿಂಥೌ ಸೇಂಬ ನಿಂಥೌ ಆಕ್ಪ ಫಂಬಾಲ್ ಕನ್ಬ ಮಾಗೆ ಹೋಂಗ್ಲರೋಯ್ದಬ ವಾ ಸಕ್ನಿ
2: ಎಂಬು
1: ಅದುಗೆ ಸುಮತಕ್ತ
2: ಎಂಬು
1: ಮೈತೈ ನಿಂಗೊನ್ ಸನಾ ಇ ಅಸಿಬು ಕೃತಿ ಚಂದ್ರ ಮಸಾಮಗ್ನ ಅವೋಂಗ್ ಅವನ್ ಚಾವ್ನ ತಮ್ದು ಅಹೋಂಗಿ ನಿಂಥೌ ಐಂಗೊಂದ ಲುಹೋಂಗ್ ಬಿರೆದನ ಕೃತಿ ಚಂದ್ರ ಮಹಾಕ್ ಯಾವ್ದ್ರಬ ಅಹೋಮ್ ಲೈಪಾಕ್ ಲೌಸಿಂಗ್ ಯಾವ್ದುಬ ಕೋಕ ಚಪ್ ಮನಗದೋರಿವನಿನ ಸನೌಕ್ತೋನ್
3: ನನೈ ಬೋರ್ ಬರುವಾನ ಕುರುಂಜರಿ
1: ಬೋರ್ ಬರುವಾ ಲೌ ಲಂಗ್ಸಲೌ
3: ಫಗನೆ ನಿಂಥೌ ಸನಾಯ್ ಬೆ ಮಪ್ಪುಮ್ನ ಮಕ್ಕಸು ಇಕ್ಕಾಯಿ ಖುಮ್ನಬ ಉಚ್ಚರಿ
1: ನಶಿ ಅಹಿಂಸಿದಿ ಕುಂಗಂಗ್ ನಶಿ ಕುಂಜಾಸಿಂಗ್ ಥೌಗಲ್ ತೌಜರಗಿ ಹಾಯ್ರಿ
3: ಇನಿಂಥೌ ಲೈ ಮಸಿಜಾಮದಿ ಇನಿಂಥೌಗಿ ಪೊಥಾ ಫಂಶಿ ಒಂಥೋಕ್ನ ಮಸು ತಾನ ಸೆಮ್ಲಂ ಕರಿ
1: ಶಾನೋಕ್ತೋನ್
2: ಯಂಬು
1: ತರೆಯತ್ಕಿ ಸೆಂಜಾ ಮತ್ತಿಕ್ ಚಾನ ಕುಂಜಾಸಿಂಗ್ ದ ಪೀಖೋ
2: ಫಗನಿ ಯಂಬು ಕುಂಜಾಸಿಂಗ್ ಅಸಿ ನನಾವು ಮತ್ತ ಉನಜರುಕಿಗೆ
1: ಉಂಗಾಯ್ಕೋ
2: ಯಂಬು ಕರಿ ಥೌದ
1: ನತೈ ಮಸಿಜಸಿಂಗ್ ಅಸೆ ಪೊಥಾ ಹಲೋ ಲಂಸಾಂಗ್ ಲಾಕ್ಪಗಿ ವರಂ ಲಗನಿ
2: ಫಗನಿ ಎಂಬು ಇತೈ ಮಸೀಜ ಪುನಮ ಪೊಥಾ ಸಂಗ್ಲೇನ್ ಸೋಮ್ದ ಲಿಂಗ್ಸಿನ್ ಬಿಸಿದೋ
1: ಕೊರಂಗನ ಯನಿದಿ ಹಾಕ್ತ ಲಜ್ಜ ಹೋಗಿಸನು

0: ಅಣಬೆಯು ಮಸೇಗೆ ಸಂಕ್ರಾಂತಿಗೆ ಅಹಿಂಗಸಿದ ನಮೋಂಗಿ ಹಿಂಗು ನತ್ರಗ ಸೀಬ ಅನೀಗಿ ಲೈಬ ಕ್ಲೆಪ್ಪಿಯು ಕೋಯ್ ಬುಂಗೋ
1: ಸನಾಯ್ದೇಮ ನಂಗೆ ಹುಸೌಡಿ ಸಿಚಗು ಸಿಂಗೋ ಲಾಕದ ಕ್ಯಾಂ ವಾಲಿ
2: ನೋಯಾಯಿ ಸಬುಕ್ತ ಲಾಕದ ಬನೆ ಯವ್ರಕ್ಲನಿಯೆ ವೋರ್ ಬರುವಾ
1: ಹುಸೌಡಿ ಸಿಚಗು ಸಿಂಗ್ದಗೆ ನಂಗೆ ಆಯ್ಫು ತೌಜಾಲ್ ನಿಜ ಹೋಗನೆ ಹಯೇಂಗ್ದಿಯ ಐಕೋಯ ನಿಗಿ ಲುಹೋಂಗ ಚಾವ್ನ ಪಂಥೋಕನೆ
2: ನುಮಿತ್ ಸಿತಬು ಐಜಬದ ಇಖೌ ಲಾಂಗ್ಬಿ ನಯನಿ ಅಯ್ಯಂಗಿ ಲುಹೋಂಗ್ಬ ಯಾವ್ನನಬ ಸೌರಿ ಸೈಸಕ್ಪ ಸಿಂಗ್ದಗಿ ಮೈತೈ ಇರೈ ಸಾ ಖರಸು ಯಾವ್ರಕ್ಕೆ ಹಾಯ್ರಿ ಅಯ್ಯಾಬ ಪಿಬಿಗದ್ರೋ
1: ನನಿಂಗ್ ತೌರ ಸನಾಯ್ಬೇಮ ಲೈಬಾಸಿಗಿ ಮಪುದಿಯ ನತ್ತೆ ಸನಾಯ್ಬೇಮನ ಓಯ್ಬನೆ
2: ಹೇ ಥೌಬ
1: ಸನಾಯ್ಬೇಮ
2: ಲಾಕದೌರಿಬ ಸಿಂಗ್ದೋ ಲೈನಿಂಗ್ಬ ಸೈಸಕ್ ಪಂಗಾಕ್ತನಿ ಥಾಂಗ್ ಪಾಯ್ರಗ ಯಾಯ್ಪ ಥೌಜಾಲ್ ನೀರಬದಿ ಕರಮ್ನ ಮಹೈ ಫಂಗನಿ ಐಬು ಥಾಜಬಿರಬದಿ ಇಬುಂಗೋಗಿ ಯತ್ನಬ ತುಂನ ಮಂಗನ್ಬ ಗಂಬ ಥಾಂಗದೋ ನಂಗಿ ತಾಲೋಯ್ ಒಯ್ಗದಬ ಮಿಕುಪ್ ಖರ ತಂಗ್ ಆಯ್ರಬಿ ಐಂಗೊಂದ
1: ಸಿನಬಿಯೋ
2: ಚಿನ್ನಬಿಬ್ರೋ
1: ಚಿನ್ನಬ ಲೈತ್ರೆ ಥಾಂಗಸಿಲೋರೋ ಥಾಂಗಸಿಬು ಕನಾದಸು ಸಿನಗನೋ ಥಾಂಗಸಿನ ಗಮ್ದಬ ಕರೀಸು ಲೈತೆ ಥಾಂಗಸಿಬು ಲೋಯ್ನರಿ ಮುಖೇ ಮಾಲೇಮ್ ಪುಂಬೈಗಿ ಇಖಾದ ಥಂಬ ಗಮ್ಗನಿ ಖಲ್ಲಿಬನೆ ಪಾಯ್ರೋ
2: ಹೇ ಥಾಂಗ್ ನಂಗ್ನ ಯಕ್ನಬ ಮಂಗನ್ಬ ಗಂಬಿಯೋ ಸೈಸಕ್ಪಸಿಂಗಸಿದ ಖುರುಂಬಿಯೋ ಪುನ್ಸಿ ಚೆಂಗ್ಜೆಲ್ ನಿಜ ಹೌಸೆ
1: ಸುಮ್ನೆ ಖೋರಂಬ
2: ಖುದ್ ಅನಿ ಲೋನಬಿಯೋ
1: ಸುಮ್ನ
2: ಖೂಲೈತಾನ ಖುರುಂಬಿಯೋ ಥೌವ
1: ಸುಮ್ನ ಸುಮ್ನ ತೌವ
2: ಹೋಯ್ ಹೋಯ್ ಖುರಂ ಮೋ
1: ಕೊರಮೆ ಕೊರಮೆ
2: ತಂಜಾ ಸಿಲೌದುನ ಅಹಿನ ಪಾಯ್ರಿ ಬಥಂಗ್ ಪಾಕ್ ಸಿನ ಹಿಂಚಾವ ಸಿಗಿ ಮೂಲ ಪಕ್ತನ ಹಾಟ್ಲಿಗೆ ಇರೈಸಾ ಪುನ್ನಮಕ್ಕ

0: machet machet kak pu yabo khulai season da ba horak lami chunjak sing si thong thak pa ge kanglon khang du na cha ba thak pa gi haina bi lairak pa digi miyu bi gi mai gi pak sa wut sang han tharak tuna asum asum pixig la e hau khi ba chahi licha hai ba di mi hauron da lairam ba mirun gi brain asi ngasi gi mirun gi brain da gi chaw ba heli basi maru oina hau khi ba chahi lising taru ki manung da thok pa ni basi hak chang gi wang chaw wa han tharak pa gi khudam ni
1: chahi licha ama gi mamang da lairam ba Mirol gi brain gi chau sang basi changchata cubic centimeter lising ama changa ni chahi lising tara ni thoi gi mamang gi mirol gi brain gi chau sang basi chaukchata cubic centimeter lising ama chamri yangkhai ni aduga ngasi gi mirol gi brain gi chau sang basi na cubic centimeter lising ama chahum yangkhai ni aduga amarom da ya amasung khayat se pixel lakpa tensil lakpa asina ngasi gi mirol gi miyoi khara di third molar natraga wisdom teeth hongnaba mapham phawwa lai Mioi begi mai tong da tapna tapna hong lakli ba hong ba sing si Mioi bana hing na begi damak kut na pangal na tabak su basiga mari laina da bayai Ta seng namak kunai si da hing min nari ba mioi singi marakta amaga amaga to na tinabada Pukning da lang tak na ba pao rakpa amasung amaga amaga pao pao dok na bada Mioi begi mai tong gi saong sa tek si na yam na chao wa thok dang lauri Ning sing ba thok traba matam da gi hong na tongan tongan ba mai tong gi saruk oiri ba pisum Mit na ching ba na Wahai yau daba lol amang ngang naba pau phong na bagi pangal su lairi social communication na ngasi gi chahi cha sida ekhoin uri ba miyoi bagi mai gi saong saktam se tapna amuk semdo rakhi bani haibasidi chingna ningai oi adubu climate change budi kaukthok pa yadi
0: climate change the miyoi bagi mai gi saong saktam amasung hakchang gi saong sada da kari karam makhal gi mari lainari banu climate change aing asa gi sang asum asum hengalak pa iroin na miyoi bagi saong sada Saktam Hong Bagi, Oitopole, Kudam Oina Hive, the Mube Amana, Ningsa Hunjin Bagi, Chap Saba, Sing Singataba, Natun Makulsi, Matautai, Jahi Licha Ama Chutna, Satarak Liba, Yawan Paringi, Tong Sing Amasung, Aing Asagi Chang, Asum Asum, Hengalak Baga Iruina, Mubegisaung Sabanda, Ahung Bakaya, P. Aing Balamdam the Labour, Mubegin Natun Si Yamna Pikali, Natun Sang Laga, Yamna Su Makul Kugali, Asigumba Makalgi Natun Sina, Ningsa Hunjin Bada, Langstas. Sing gadaba isingi manilgi chang yamna yauba nung situ sabung sabung tauhalle aduga asaba lamdam da leiba miyoi bagi natondi khara supsil laga naton si kolap togalli hariba natongi mong asina ningsa honba matanda langstaki mangki gadaba isingi manilgi chang hanta hanbada yamna chauna mating pangi
1: asaba amadi ising manilgi chang yamna yauba nung sit nung sada khundaduna leiba miyoi singi natondi yamna chawi amasung ipakpak I Natun Nami Ayingba Lamdam the Ladyba Eskimo Singi Mamaisi Fetki Chang Yamna Yawuna Noi Peli Amasung Hakchangi Aying Asagi Chang Kaidana Thambangami Awang Thangba Asia Amasung Ayingba Mapongi Miyoi Singi Maisi Unna Chathat Padagi Ngakthokpangam Nabagidamak Noi Pena Chawi Chinval Chaubusina Hakchangi Moisture Bu Manil Onthokpada Mateng Pangduna Hakchangbu Inghali Awang Thangba Amasung Nongpok Thangba Asia the Ladyba Miyoi Singi Mitsi Undagi Taktorakpa Mangal Bungak Toknaba Mitup Nai Numitki Mangal Watpa Mapam Singda Kunda Laitari Bamiyoi Singi Mitsi Higok Machu Changi Masina Numitki Mangal Watpa Mapam Dugi Po Chai Sing Uhanbada Hen Mateng Pangi Atopa Miyoi Kanglup Nadi Kang Bada Yamna Wagadaba Aduga Australia Gi Yelhomi Kanguna Karadi Matam Ngaihak Yamna Ingmanduna Hakchangi E Pauba Pamjin Gadaba Langoi Lam Lam Damgi Yamna Ingba Ahingda Hakchang the Ningtamba Paudaba Ahing
0: Yamna ngalingay matamda Africa ta kunda laita aduna lairiba miyoi ba khudingma chap manana aing asagi phibam amada punna laibinna bana maram oiduna makhoi gi saung saban amaga amaga yamna manarame human evolution gi lamda khang hairaba United States gi Arizona State University da thabak dauriba William Kimball amasung Paul O Higgins London gi University of York na phungdo khibada miyoi bagi DNA nainabadi gi khangba ngambasi miyoi bagi horopham nainaru bagi yawon paringda miyobigi saung saban manaba chaw sangbasi akuibigi phibamga yamnamak naknaba mari leine hogjiki matamda chari bichinjak amasung aing asa climate change amasung global warming gi khongjin china asum asum yangkhala patara gadi tungda lakadaba chahi kaya gi tungda york kadaba miyobigi charun surun gi saung saktam saban karam tobugi haibadu ngasi mak mitna uningi
2: ಅರೋಯ್ಬದ ಅಮುಕ್ ಥಮ್ಜರಿ ಉಚಿ ಅಮದಿ ಮಖೋಯ್ಗೆ ಸುಥಾಂಗ್ ಪರಿಂಗ್ ನೈನಬ ಹೈಬ ಹಿರಂಸಿದ ಡಿಪಾರ್ಟ್ಮೆಂಟ್ ಆಫ್ ಜುಲೋಜಿ ಧನಮಂಜುರಿ ಯೂನಿವರ್ಸಿಟಿ ಇಂಫಾಲ್ದ ಅಸಿಸ್ಟೆಂಟ್ ಪ್ರೊಫೆಸರ್ ಓಯ್ನ ಥೌಪೂರಿಬ ಡಾಕ್ಟರ್ ಚಿಂಗಾಂಗ್ಬೊಮ್ ಧನಂಜಯ್ಗ ಅಖೋಯ್ಗೆ ಮಿಹುತ್ ರಾಯ್ಚಂದ ಚಿಂಗ್ಥಾಂಗೋ ನದನು ವಾರಿ ಸಾಬ
0: ನಸಿಬು ಪುದುರ ಲಾಕ್ಸರಿ ಸೈನ್ಸ್ ಮ್ಯಾಗಜಿನ್ನ ಉಚ್ಚಿ ಅಮದಿ ಮಕ್ಕಳಿಗೆ ಸುಥಾಂಗ್ ಪರಿಂಗ್ ನೈನಬ ಹೈಬ ಹಿರಂಸಿದ ಖನ ನೆನೆನಬ ಆಕಾಶವಾಣಿ ಇಂಫಾಲ್ಗೆ ಸ್ಟುಡಿಯೋದ ಲೆಂಕ್ಸಿಂದು ಲೈಬಿರಬ ಡಾಕ್ಟರ್ ಚಿಂಗಾಂಬಂ ಧನಂಜಯ್ಬು ಆನು ಮುಕ್ತದ ಕೈಕಮ್ನಜಬಗ ಲೋಯ್ನನ ತರಾಮ್ ನೋಕ್ಸರಿ
3: ಹಕಚರಿ ಆಕಾಶವಾಣಿ ಇಂಫಾಲ್ಬು ಲೋಯ್ನನ ತಾಬಿರಿಬ ಮಯಾಂಬುಶು ಕೋಕ್ ನೋಂಜರಿ
0: ಅಬಂ ಮಿಯೋಯ್ಬನ ಹೌರಕ್ಕೈದಿಗೆ ಲೋಯ್ನದುನ ಲೈರಪ ಸಾಂಗಾಸಿಂಗಿ ಮರಕ್ತ ಉಚಿ ಹೈಬಸಿ ಅಕೋಯ್ ಅಮನಿಯೋಜ ಅದುನ ಮಣಿಪುರದ ಹೌಜಿಕ್ಸಿ ಉಚಿ ಅಮದಿ ಮಾಗೆ ಸುಥಾಂಗ್ ಪರಿಂಗ್ಸೆ ಕರಿಯಿನ ಅಬನ ನೈನದ್ರಿ ಮಾಂಗೈದು ಉಚಿ ಹೈಬಸಿ ಮಾಗೆ ಪುಂಚಿ ವಾರಿ ಹೈಗದ್ರ ಮಾಜೆ ಕರಂಬ ಮಖಲ್ಗಿ ಸಾ ಮರಕ್ತ ಚಿಂಗಿ ಮಾಸೆ ಮಸಾ ಪೋಪದ ಥಾ ಕ್ಯಾ ಚಂಗಿ ಹೈಬರ ಚಿಂಗ್ಬಗಿ ಮತಾಂಗದ ಅದುಗ ಮಸುಂಗ್ ಉಚಿ ಸೆ ಮಖಲ್ಜೆ ಮಯಾಮಂಗ್ದಿ ಲೇರಂಗನಿಯೋಜ ಅದುಮೈ ತೋಕ್ದನ ಮಣಿಪುರದಸು ಉಚಿ ಮಖಲ್ಜೆ ಕಯಾಮು ಫಂಗಿಗೆ ಹೈಬದು ವಹೌದ ಓಯ್ನ ತೆತಕ್ ಮುಕ್ತಂಗ್ ಥಂಬಿಯೋಜ
3: ಹೋಯ್ ಫನ್ನಿ ಹನ್ಬ ಮಕ್ತದ ಐಬು ಉಚಿಗಿ ಲಂಬಿದ ಪೋಚನ್ಬಿರಮ್ಮಿಬ ಲೈಕಿದ್ರಬ ಓಜಾ ಥೌನೋಜಮ್ ಭಗೀರಥ್ ಪ್ರೊಫೆಸರ್ ಓಯ್ನ ರಿಟೈರ್ ತೌಗಿ ಮಣಿಪುರ ಯೂನಿವರ್ಸಿಟಿದಗಿ ಮಹಾನ್ ಉಚಿಗಿ ಲಂಬಿಸಿದ ಐಬು ಪೂಚನ್ಬಿರಂಬನಿ ಅದನ್ನ ಮಸಿಗಿ ಉಚಿಗಿ ವಾರಿಸಿ ಹೌದ್ರಿಂಗೈದ ಉಚಿಸಿ ಮಖಲ್ ಅನ್ನಿ ಥೋನ ಅಕೋಯ್ನ ನೈನೆ ಅಹಾನ್ಬದ ಕಮೆನ್ಸಿಯಲ್ ಐದಿ ಮಿಯೋಯ್ಬಗ ಅದುಮ್ ಚಮ್ಮಿನರಗ ಮೈಗ್ರೇಷನ್ ಖಂಗ್ದೆ ಮಿಯೋಯ್ಬನ ಚಟ್ಪ ಲಂಬಿದ ಅದು ಮಕೋಯ್ಸೆ ಅದು ಯಾವ ಅದನ್ನ ಕಮೆನ್ಸಿಯಲ್ ಕೌಯ್ ಅದುಗ ಅತೋಪ ಉಚಿ ಅಮನ ಮಕೋಯ್ ಮಿಯೋಯ್ಬಗ ಯಾಮ್ನ ನಕ್ಷನದಬ ಫಾರೆಸ್ಟ್ ಮಕೋಯ್ಗಿ ಚಟ್ಕದೊಬ್ಬ ಹಿಂಗ್ಬಗಿ ಲಂಬಿ ಅದು ಚಟ್ಲಗ ತೊಂಗಾನ ಲೈಬ ವೈಲ್ಡ್ ಓಯ್ನ ಅದನ್ನ ನನ್ ಕಮೆನ್ಸಿಯಲ್ ಕೌಯ್ ಅದುಗ ಮಣಿಪುರದ ಉಚಿ ಸಿ ಕ್ಯಾಮ್ ಲೈಗಿ ಏನ ಅಕೋಯ್ನ ಸುಮ್ ಥಿಜನ್ಜಬದ ಉಚಿ ಹೈಬಸಿ ಅಕೋಯ್ನ ಖಂಗ್ನರಿಬ ತುರಿನ್ ಮಪಾನ್ದ ಲೈಬ ಲಬುಕ್ದ ಲೈಬ ಖರ ಚೌಬ ಮಮೈ ಖರ ಸಾಂಗ್ಬ ನತ್ರಗನ ಯುಮ್ಗಿ ಸೈಜಿನ್ದ ಕೊಚೆನ್ ಚೆಲ್ಲಗ ಲೈಬ ಖರ ಪಿಕ್ಲಪ್ ತೌರಗ ಮಮೈ ಸಾಂಗ್ಬ ಸಿಂಗ್ ಸಿಬು ಅಕೋಯ್ನ ಉಚಿ ಹೈರಗ ಖಂಗ್ನೆ ಅದುಗ ಉತ್ತಿನ್ ಹೈರಸಿನ ಕಂಫಾನ್ದ ಅಕೋಯ್ಗಿ ಲೈಬಾಕ್ ಮಖಾದ ಗ್ರೌಂಡ್ದ ಚೆನ್ಬ ಮನಮ ಮಹಾ ಖರ ನಮ್ಥಿಬ ಅಕೋಯ್ಗಿ ಮಖೋನ್ ಯಾಮ್ ಯಾವ ಅದುಗುಂಬ ಉತ್ತಿನ್ ಕೌಯ್ ಅದುಗ ಇಮು ಮನುಂಗ್ದ ಕೊಚೆನ್ ಚೆನ್ ಚೆಲ್ಲಗ ಯಾಮ್ ಖರ ಪಿಕ್ಲಪ್ ತೌಬ ಉಚಿಗಿ ಮೋಂಗ್ದಿ ಮಾನ್ಬ ಯಾಮ್ ಪಿಕ್ಪ ಅದುಗ ಅಕೋಯ್ನ ಬೊರ ಉಚಿ ಯಾರ ಖಂಗ್ನೆ ಮೊಯ್ಸಿನ ಮೈಸ್ ಕೌಯ್ ಅದುಗ ಉಚಿ ಅಕೋಯ್ನ ರೆಡ್ ಹೈಸಿನ ಉಚಿ ಅಚೌಬ ಸಿಂಗ್ಸಿನೆ ಅದನ್ನ ಹೌಜಿ ಫೌಗಿ ಮನುಂಗ್ದ ಮಣಿಪುರದ ಉಚಿ ಮಖನ್ಸೆ ಜುಲೋಜಿಕಲ್ ಸರ್ವೆ ಆಫ್ ಇಂಡಿಯಾನ ಕುನ್ಮಾಥೋಯ್ ಫಂಗೆ ಹಾಯ್ ಅದುಬ ಕುನ್ಮಾಥೋಯ್ಸಿಗಿ ಮನುಂಗ್ದ ಕಮೆನ್ಸಿಯಲ್ ನನ್ ಕಮೆನ್ಸಿಯಲ್ ಪುಲ್ಲಗ ಅಯ್ನ ಗಸಿಬಕ್ತ ಸ್ಟಡಿ ತೌಜಬದ ತರಾನಿಥೋಯ್ದಿ ಅಯ್ನ ಖಂಗ್ಜರೆ ಸೈಂಟಿಫಿಕಲಿ ಅಕೋಯ್ ಅನಲೈಸ್ ತೌಜರೆ ಅದುಗ ಮತಾಂಗ್ಸಿದ ಅಕೋಯ್ನ ಚಮ್ಲಪ್ಪ ಉಚಿಗಿ ಕಾಣಬ ಹೆಪೆಟ್ ಚೌರಾಕ್ನ ಪಂಜರಗದಿ ಉಚಿಸಿನ ಮಾಗಿ ಗಸ್ಟೇಷನ್ ಪೀರಿಯಡ್ಸೆ ಅರೌಂಡ್ ಅಬೌಟ್ 21 ಡೇಸ್ ಕುಂಬ ಮಿರೋಲಗ ಮಚಾಸಿ ಯಾಮ್ಲಬದ ತರಹುಮ್ದೋಯ್ ಯಾಮದ್ರಬದ ತರುಕ್ ಪುಯ್ ಪಿ ಆರ್ ಅಮ್ಮನ
0: ಅದುಗ ಜಿಕಿ ಮರ್ ಥನ ಜಿಕಿ ಗಸೈ ಉಚಿ ಸಿ ಉಜಾನ ತಾಪಿಬದ ಯುಮ್ದ ಲೈಬು ಉರಗಸು ಅಮ್ಮನ ಯಾಪ್ ಅಪಿಪ ಬೋರ ಉಚಿ ಅದಿಗಿ ಲಮ್ಲಕ್ತ ಮಿಯುವಿಗಿ ಪೈದಿ ಸಾಕ್ ಲುಕಾಕೋಮ್ ನತ್ರಗಸ ಅತೋಪದ ಜೀವನ್ ಬಸಿಂಗ್ ಜೆ ಮಾನಾ ಸಾರಕಾಂದ ಪುಖಿ ಮಯಾದ ಲೈದನ ಖೋತನ ಹುತ್ತನ ತೋಪುತೋಜ ಮುಯ್ದು ಗಸೈ ಉಜಾನ ಉತ್ತಿನ್ನ ಹೈನಸು ಅದುಮಾನ ಥಂಬಿದನ ಅದು ಹೈಬ ಮಖಲ್ ಸಿಂಗ್ ಸಿ ಮಕೋಯಿ ಬಿಹೇವಿಯರ್ ಸ್ಟ್ರಕ್ಚರ್ ದೆ ಲೋಯ್ ಮಾನಾ
3: ಕಿದಗೇನೆ ಉತ್ತಿನ್ ಜಿನ ಖರ ಅಕೋಯಿ ಮಿ ಲೈಕಿ ದೆ ಮಿ ಮರಕ್ತ ಚಲಗ ಮೊಯ್ ಮಚಿಂಜಾಕ್ ಥಿಬ ಕೋಪ ತೌಯಿ ಅದುಗ ಅಯಾಮನ ಉಚಿ ಅಯಾಮಬದಿ ಮಕೋಯಿ ತೊಂಗಾನ ಮಿ ಉಬ ಯಾದೆ ಮಕೋಯಿ ತುಮಿನ್ನ ತೊಂಗಾನ ಮಿ ಉದ್ರ ಕಾಂದ ಮಚಿಂಜಾಕ್ ಚಾಬ ಕೋಪ ಚಿ ತೌಯಿ ಅದು ಮಿ ಮರಕ್ತ ಲೈಬದಿ ಕ್ಯಾ ತೇನದ್ರಿ
0: ಅಕೋಯಿ ಮಮಾಂಗ್ ದಸೋ ಜಾನ ನಂಗ ಸಗೆ ಥಂಬಿಕಿಬ ಉಚಿ ಸಿ ಮಿಯೋಯಿ ಬನ ಅಕೋಯಿ ಹಿಂಗ್ ಮತ್ ಸಗೋನರಪ ಸಾಸಿಂಗ್ ಮರಕ್ತ ಅಮ ಚಲ್ಲೆ ಅದುಗ ಮಿಯೋಯಿ ನಂಗ ಮಮಾಂಗ್ ಇದ ಮೈಗ್ರೇಟ್ ತರಪದ ಮಚಿಂಜಾಕ್ ಥಿಬೈ ನಿ ಖಂಗ್ದೆ ನತ್ರಗ ಕ್ಲೈಮೇಟಿಕ್ ಕಂಡೀಷನ್ ಸಿ ಅಕೋಯಿ ಫೋರ್ಸ್ಫುಲ್ಲಿ ಇಸಿಂಗ್ ಇಶಾವ್ ಲಾಕ್ಪ ನತ್ರಗ ಕಂಗ್ ಲಾಕ್ಪದಿ ಅಕೋಯಿ ಕುತುಕ್ಸಾ ಮಫಮ್ದು ಲಾಕ್ನ ಹೊನ್ನಬದ ಹುಜಿಕಿ ಉಚಿ ಸಿ ಮಿಯೋಯಿ ಬನ ಪಾಮಸು ಪಾಮದ್ರಗಸು ಮಂಗೊಂದ ಮೈಗ್ರೇಟ್ ತರಪದ ದುಂ
3: ಲೋಯ್ನರೆ
0: ಲೋಯ್ನರೆ ಅದನ್ನ ಜಕ ಅದು ನಂಗ ಸಗಿ ಅಕೋಯಿ ಮಿಯೋಯಿ ಬಗ ಉಚಿಗಗಿ ಮರಕ್ತ ಲೈನರಂಬಸಿ ಮಾಯಿಗ ಸಗಿ ಉಚಿ ಮಸಿ ನೈನಬ ಮತಮ್ದ ಮಿಯೋಯಿ ಬಸಿ ಮಫಮ್ ಕದಾಯಿದಗಿ ಮೈಗ್ರೇಟ್ ತರ ಈ ನತ್ರಗ ಮಫಕೈ ಕದಾಯಿದಗಿ ಒರಿಜಿನ್ ಉರಪ ನೋನ ಹೈಬದು ಅದುಗಿ ಸ್ವಾಯಿಸ ಅದು ಖಂಗ್ ಮಂಗಂಬ್ರ ಅದು ತಾಂದು ಕಿತಂ ಕಲಿಯೋ
3: ಅಹಾನ್ಬದ ಅಕೋಯಿಗಿ ಉಚಿ ಸಿಗಿ ಮರುವೈನ ನೈನದ್ರಿಂಗೈದ ಅಕೋಯಿನ 66 ಮಿಲಿಯನ್ ಇಯರ್ಸ್ ಕಿ ಮಮಾಂಗ್ದ ಇಂಡಿಯನ್ ಪ್ಲೇಟ್ ಸಿನ ಆಫ್ರಿಕಾದಗಿ ಕಾಯ್ರಾಗ ಯುರೋ ಏಷ್ಯನ್ ಪ್ಲೇಟ್ ಬರ್ಮೀಸ್ ಪ್ಲೇಟ್ ಸಿದ ಯಶನ್ಬ ಮತಮ್ಜಿದ ಹೆಚ್ ಸಮ್ನಬಗ ಚೈನಾ ರೋಮ್ದಗಿ ಉಚಿಸು ಅದುಗ ಇಂಡಿಯಾಗಿ ಪ್ಲೇಟ್ಗೆ ಉಚಿಸು ಚತುಕ್ ಚಿನ್ ತೌರಮ್ಮಿ ಅದುಗ ಅಕೋಯಿಗಿ ಮಣಿಪುರ್ಗಿ ಕಾಂಟ್ಯಾಕ್ಟ್ಸ್ ಯೇಂಗುರದಿ ಅಕೋಯ್ ಮಣಿಪುರದ ಲೈರಮ್ಮಿಬ ಉಚಿಸಿಂಗ್ಸೆ ಕರಾಯ್ದಗಿ ಮೈಗ್ರೇಟ್ ತೌರಿ ಕರಾಯ್ದಗಿ ಮರುವೆ ಹೆನ್ನ ಲಾ ಈ ಹೆನೆ ಯೇಮು matamda uchi singse ayamna chinese ki thailand gi malaysia gi chum chum lambi je power power chapen asina ulli bisi kari no haba matamda miyoi bna south africa de gi migrate tora ganda ate ate chalura ganda china rom de gi haidura ga manipur da yamna lapa matamda settle tau gi haba si uchi sina su maroina ngasi su ulli tai aduna uchi gi study tora ga miyoi ba migration gi root chinju akoina chaurangna ya thokpa yai khangdopa yai haba si bu thok sening
0: koi gi malem sidlari ba miyoi makan proof se ngoba midkhuba adegi mai color da hagane yellow color oiba adu oiba mayamama khaido khre to adu mai ki genetically yeng matum da khoi gene pool mari ni ka ne ka khoi haibus leidana adu mai to malem sidlari bu usi sing se ma se chaw gene pool se kya mu kombu oi
3: uchi sigi mai gi gene pool si tongan tongan ba mai gi phylogenetic class phylum gi matung gi na tongan tongan kena je adu maruina manipur da natragana worldwide ki oina leiri si di muridi haiba family si gi genera thesis nga tani aduna makoi miridi gi ayamba si gene pool ama khatang na pool tawi aduga tongan tongan ba genus tung gi tongan tongan na lei aduna gene pool di khara yami haina ongtuk chening
0: hausik si hidak lakthak ama laboratory sing da changeng sang sing da toba natragana cooperation sing je toba natragana hidak ama clinical trial ama akoi miyo ba hek thadri mang da toba si akoi uchi da ama tawi aduna medical ama sung scientific ki oiba sing sina uchi na maru oi na wali season da isi za amasi marum kari gina haina lobe ya
3: hoi hoi uchi haibasi miyoi ba ga makoi ge se ke do ge 68% mane genome level da aduga miyoi ba da nari ba neurodegenerative diseases heart diseases or any other cancerous form any form laiba gene sing se ga uchi ga khoi ga chama ne haina ko ne lawe aduna uchi da study taw bu do miyoi ba da ju dum apply taw ra ga study taw ba dum yai na jaga na miyoi ba da na bu leina do uchi da na halaga madu drug analysis taw ba drug application taw ra ga madu bu correction taw na ba yam line ho na ba yai aduna uchi se yam na maru ba study matter laman yai na masi bu law na ri
0: za tu ga khoi gi uchi si mayam na khoi gi usiki lab ta kai da da gi angang sing gi class 10 11 12 ta so kusi gi andu mag da sek taw ba khadu da na mayam le na ri da no ja
3: khoi khoi
0: adu manipur da lei ba ngai sa na tapi uchi do adu ga mayam uchi ang bu ka hai ju khang na ba adu ga amu uchi ang bu du da gi hamu khare he na chaw ba adu ga khare he na medical gi lam si da khumang sokshin na test taw na ba se albino red ba hai bu gum ba da gi gunya pika hai bu ju mani ma khoi ga sik manipur da phangi ba ngai sa na tapi ba do uchi ma khare train thoi da gi am na pula pula ga na ku ma thoi ka phangi hai adu hari bu uchi sing manipur da lei bu uchi sing ga da albino gum ba gunya pika gum ba si ga gari da un khenari
3: hoi hoi ahan ba da khoi gi manipur da phang ba kun ma thoi du na maroi na mai gi wild status b aduga albino red china swiss strain wagera na dragana scientific niam da retus norvegicus wagera si sina kari gumba switzerland gi farm na dragana finland gi farm amana mai gi genome ji loina muk sequence toraga any difficulties or any doubt later ba du gumba species amane na worldwide oina sijine aduga akoi gi lamda leiba jangandal leiba mayam chi di experimental da sijina de maram di kari noi ba matam da mai gi genome duga retus norvegicus ki albino duga ani do khara khene amaduna well established over in britain ai di kari gum ma mata ahong malai tra ba ko generation ko ding ka inta change ta utra ba
0: ai di zagi mata ang da im mark tan na akoi nu si phangi usi si di na sagi nature na du mak bibira ba adu mak usi ni dina adu usi ni osar na haibi ba albino red albino mice bina pikum ba si di switzerland da gi mo khoi si lep ta
3: established
0: or lep established ko ne o haibi di mo si original oi ba genetic ya ba du gum ba usi di na te ba
3: na te na khara modify ta
0: o khara modify ta ba haidi magi
3: experiment tu gi matung ina
0: ha haidi experiment nu aina ba haida adu jike hari ba usi sing do manipur da la ga manipur da so testing gi lab ki tung da su chu makhal gi haida re genetical gi level gi oba ya na chok ba lab am dum tung da su nu or pa syai na tro anu ma si da la ko matam da makhu gi oba hing ba da nu aina ba adi makhu si suitable condition da hing ba dum ya ra bra adu ta du teng tu usi sing si lab ki ya genetically modify tor ko sing do la pa matam da lam dam si gi oba khal ji ga moi sim sanari bra na traga moi jo mo local gi usi si ga mo moi si cross breed to bom sang i ba kai do zan ki tang tang bi ro
3: ha ji ki ꯑꯩꯈꯣꯏꯅ ꯀꯩꯒꯨꯝꯕ ꯑꯜꯔꯦꯇꯁ ꯅꯣꯕꯤꯖꯤꯒꯁꯀꯤ ꯑꯜꯕꯤꯅꯣ ꯁ꯭ꯇ꯭ꯔꯥꯟꯁꯦ ꯑꯩꯈꯣꯏꯅ ꯂꯧꯕꯤꯔꯒ ꯑꯦꯛꯁꯄꯦꯔꯤꯃꯦꯟꯠ ꯇꯧꯒꯦ ꯍꯥꯏꯔꯒꯗꯤ ꯏꯊꯤꯀꯦꯜ ꯏꯁꯨꯁ ꯂꯩꯇꯦ, ꯃꯥꯏꯁꯤ ꯃꯥꯏ ꯗꯣꯃꯦꯁꯇꯤꯛ ꯑꯩꯈꯣꯏꯒꯤ ꯑꯦꯛꯁꯄꯦꯔꯤꯃꯦꯟꯇꯦꯜꯂꯤ ꯑꯣꯏꯅ ꯗꯦꯚꯂꯞ ꯇꯧꯕꯅꯤ, ꯑꯗꯨꯒ ꯍꯧꯖꯤꯛꯀꯤ ꯍꯪꯕꯤꯔꯤꯕ ꯋꯥꯍꯪꯗꯨꯒꯤ ꯃꯇꯨꯡꯏꯟꯅ ꯑꯩꯈꯣꯏꯅ ꯍꯥꯏꯖꯔꯒꯗꯤ ꯑꯩꯈꯣꯏ ꯑꯜꯕꯤꯅꯣꯁꯤ ꯒꯨꯋꯥꯍꯥꯇꯤꯗꯒꯤ ꯈꯪꯗꯦ ꯀꯣꯜꯀꯇꯥꯗꯒꯤ ꯈꯪꯗꯦ ꯑꯦꯅꯤ ꯑꯩꯈꯣꯏꯅ ꯂꯧꯔꯒ ꯂꯦꯕꯇ ꯑꯗꯨꯝ ꯏꯁꯇꯥꯕ꯭ꯂꯤꯁ ꯇꯧꯕꯤꯕ ꯌꯥꯏ, ꯑꯗꯨꯒ ꯇꯧꯕꯤꯔꯒ ꯃꯥꯒꯤ ꯏꯟ ꯕ꯭ꯔꯤꯗꯤꯡꯗꯣ ꯑꯗꯨꯝ ꯃꯁꯥ ꯃꯇꯣꯝꯗ ꯃꯣꯏ ꯃꯁꯦ ꯂꯧꯅ ꯂꯩꯅꯔꯒ ꯑꯗꯨꯝ ꯂꯩꯔꯒ ꯑꯩꯈꯣꯏ ꯖꯦꯅꯦꯔꯦꯁꯟ ꯈꯔꯗꯗꯤ ꯈꯔ ꯑꯁꯣꯏꯕ ꯂꯥꯛꯄꯁꯨ ꯂꯩ, ꯑꯗꯨꯒ ꯂꯥꯛꯇ꯭ꯔꯤꯉꯩꯗꯤ ꯏꯟꯚꯥꯏꯔꯟꯃꯦꯟꯇꯦꯜ ꯐꯦꯛꯇꯔꯗꯤ ꯊꯣꯏꯗꯣꯛꯄ ꯂꯩꯇꯦ, ꯃꯥꯒꯤ ꯗꯔꯀꯥꯔ ꯑꯣꯏꯕ ꯋꯥꯇꯔ, ꯐꯨꯗ, ꯑꯦꯕ꯭ꯔꯤꯊꯤꯡ ꯁꯄ꯭ꯂꯥꯏ ꯇꯧꯕꯤꯔꯒꯗꯤ ꯑꯗꯨꯝ ꯃꯦꯟꯇꯦꯟ ꯇꯧꯔꯒ ꯂꯩꯕ ꯌꯥꯏ.
0: ꯃꯌꯥꯝ ꯄꯨꯝꯅꯃꯛꯅ ꯈꯪꯅꯔꯦ ꯃꯤꯑꯣꯏꯕꯒꯤ ꯇꯦꯁ ꯇꯧꯕ ꯃꯤꯑꯣꯏꯕꯗ ꯊꯥꯗ꯭ꯔꯤꯉꯩꯗ ꯎꯁꯤꯗ ꯍꯥꯟꯅ ꯂꯣꯏꯅ ꯇꯦꯁ ꯇꯧꯕꯤ, ꯎꯁꯤꯗ ꯈꯥꯏ, ꯍꯥꯔꯠ ꯁꯤꯅ ꯁꯤꯅꯤ, ꯁꯤꯅ ꯂꯪꯁꯇ ꯁꯤꯅꯤ ꯍꯥꯏꯕꯁꯦ ꯑꯗꯨꯝ ꯃꯍꯩꯔꯣꯏꯁꯤꯡꯁꯨ ꯑꯌꯥꯝꯕ ꯂꯣꯏꯅ ꯇꯧꯅꯩ. ꯍꯧꯖꯤꯛꯁꯤ ꯑꯣꯖꯥꯅ ꯁꯨꯝ ꯈꯪꯕꯤꯕꯗ ꯍꯥꯏꯇꯥꯔꯦ ꯑꯅꯧꯕ ꯗꯤꯁꯀꯣꯕꯔꯤꯁꯤꯡ, ꯑꯅꯧꯕ ꯕꯦꯛ ꯊ꯭ꯔꯨ ꯑꯣꯏꯕꯁꯤꯡ ꯎꯁꯤꯗ ꯇꯦꯁ ꯇꯧꯔꯀꯥꯟꯗ 100% ꯑꯦꯀ꯭ꯌꯨꯔꯦꯁꯤꯗꯣ ꯐꯪꯈꯤꯕ ꯃꯇꯝꯗ ꯃꯈꯣꯏꯗ ꯏꯐꯦꯛꯇꯤꯞ ꯑꯣꯏꯕ ꯑꯗꯨꯃꯥꯏꯅ ꯆꯞ ꯃꯥꯟꯅꯅ ꯃꯤꯑꯣꯏꯕꯗꯁꯨ ꯑꯣꯏꯈꯤ ꯍꯥꯏꯕꯒꯤ ꯑꯗꯨꯒꯨꯝꯕ ꯃꯈꯜꯒꯤ ꯋꯥꯔꯤ ꯁꯤꯡꯕꯒꯨꯝꯕ ꯂꯩꯔꯦ ꯑꯣꯖꯥ, ꯈꯤꯇꯪ ꯊꯝꯕꯤꯌꯨ ꯑꯣꯖꯥ.
3: ꯑꯗꯨ ꯃꯔꯨꯑꯣꯏꯅ ꯑꯩꯈꯣꯏꯒꯤ ꯎꯆꯤꯗ ꯅꯩꯅꯕꯁꯦ ꯅ꯭ꯌꯨꯔꯣ ꯗꯤꯖꯦꯅꯦꯔꯦꯇꯤꯞ ꯗꯤꯖꯤꯖꯦꯁ, ꯗꯤꯖꯝꯁꯀꯨꯝꯕ, ꯁ꯭ꯀꯤꯖꯣꯐ꯭ꯔꯦꯅꯤꯌꯥꯒꯨꯝꯕ ꯅꯠꯇ꯭ꯔꯒꯅ ꯄꯥꯔꯀꯤꯟꯁꯟꯁꯀꯨꯝꯕ ꯃꯈꯣꯏꯁꯤꯡꯁꯦ ꯎꯆꯤꯗ ꯐꯖꯅ ꯏꯁꯇꯗꯤ ꯇꯧꯔꯒ ꯄꯨꯊꯣꯛꯏꯕ ꯍꯤꯗꯥꯛ ꯂꯥꯡꯊꯛꯇꯣ ꯃꯗꯨ ꯃꯤꯑꯣꯏꯕꯗ ꯑꯗꯨꯝ ꯑꯦꯄ꯭ꯂꯥꯏ ꯇꯧꯕ ꯌꯥꯏ. ꯑꯗꯨ ꯃꯔꯨꯑꯣꯏꯅ ꯍꯧꯖꯤꯛ ꯍꯧꯖꯤꯛ ꯑꯩꯈꯣꯏꯅ ꯁꯥꯏꯟꯇꯤꯐꯤꯛ ꯋꯥꯔꯜꯗ ꯌꯥꯝ ꯀꯟꯅ ꯁꯤꯖꯤꯟꯅꯔꯤꯕꯁꯦ ꯎꯆꯤꯁꯤꯒꯤ ꯃꯥꯒꯤ ꯅꯦꯀꯦꯠ ꯃꯣꯜ ꯔꯦꯠ ꯍꯥꯏꯅ ꯇꯣꯉꯥꯟ ꯇꯣꯉꯥꯟꯕ ꯖꯤꯟꯁꯤꯡꯁꯦ ꯂꯧꯊꯣꯛ ꯂꯧꯁꯤꯟ, ꯍꯥꯞꯇꯣꯛ ꯍꯥꯞꯆꯤꯟ, ꯑꯩꯈꯣꯏꯅ ꯅꯣꯛ ꯏꯟ ꯅꯣꯛ ꯑꯥꯎꯠ ꯀꯧꯋꯤ, ꯑꯗꯨ ꯖꯨꯝꯗ ꯇꯧꯔꯒ ꯇꯣꯉꯥꯟ ꯇꯣꯉꯥꯟꯕ ꯗ꯭ꯔꯒꯁꯤꯡꯁꯤꯅ ꯀꯔꯦꯛꯁꯟ ꯇꯧꯕ ꯉꯝꯕ꯭ꯔꯥ ꯍꯥꯏꯅ ꯌꯦꯡꯉꯒ ꯃꯗꯨꯒꯤ ꯇꯧꯔꯤꯕ ꯀꯦꯟꯁꯔꯒꯤ ꯑꯣꯏꯒꯦꯔꯥ ꯅꯠꯇ꯭ꯔꯒꯅ ꯑꯦꯅꯤ ꯗꯤꯖꯤꯁꯀꯤ ꯃꯦꯗꯤꯀꯦꯁꯟꯗꯣ ꯎꯆꯤꯗꯨꯗ ꯁꯛꯁꯦꯁꯐꯨꯜ ꯑꯣꯏꯔꯗꯤ ꯃꯤꯑꯣꯏꯕꯗ ꯑꯗꯨꯝ 100% ꯃꯛ ꯅꯠꯇ꯭ꯔꯒꯁꯨ 72-80%ꯗꯤ ꯑꯗꯨꯝ ꯁꯛꯁꯦꯁ ꯔꯦꯠ ꯋꯥꯡꯅ ꯂꯩ ꯍꯥꯏꯅ ꯊꯝꯖꯒꯦ.
0: ꯑꯩꯈꯣꯏꯒꯤ ꯍꯧꯖꯤꯛꯁꯦ ꯎꯆꯤꯁꯤꯒꯤ ꯑꯣꯏꯕ ꯀ꯭ꯔꯣꯃꯣꯖꯣꯝꯒꯤ ꯁ꯭ꯇ꯭ꯔꯛꯆꯔ ꯍꯥꯏꯇꯥꯔꯦ, ꯃꯥꯒꯤ ꯄꯥꯔꯤꯄꯨꯔꯤꯒꯤ ꯁꯨꯊꯥꯡꯗ ꯂꯩꯔꯛꯏꯕ ꯃꯥꯒꯤ ꯏꯒꯤ ꯍꯥꯏꯒꯗ꯭ꯔ ꯃꯥꯒꯤ ꯋꯥꯈꯜꯂꯣꯟ ꯄꯔꯤꯡ ꯍꯥꯏꯒꯗ꯭ꯔ, ꯑꯗꯨꯒ ꯃꯌꯥꯝ ꯀꯟꯅ ꯍꯧꯖꯤꯛꯁꯦ ꯅꯩꯅꯔꯤꯕ ꯖꯦꯅꯦꯇꯤꯀꯦꯜ ꯔꯤꯁꯔꯁꯁꯤꯒ ꯃꯈꯣꯏꯒꯤ ꯃꯥꯟꯅꯕꯁꯤꯡꯁꯦ ꯑꯗꯨ ꯇꯨꯡꯗꯁꯨ ꯉꯁꯥꯏꯒꯤ ꯎꯆꯤꯁꯦ ꯌꯥꯎꯗꯅꯗꯤ ꯖꯦꯅꯦꯇꯤꯀꯦꯜꯒꯤ ꯂꯦꯚꯦꯜꯗ ꯔꯤꯁꯔꯁ ꯇꯧꯕꯗ ꯋꯥꯒꯅꯤꯀ ꯍꯥꯏꯕꯒꯤ ꯑꯣꯖꯥꯒꯤ ꯑꯣꯏꯕ ꯋꯥꯐꯝ ꯈꯤꯇꯪꯁꯨ ꯐꯣꯡꯗꯣꯛꯄꯤꯕ ꯌꯥꯕ?
3: ꯍꯣꯏ ꯍꯣꯏ, ꯑꯗꯨꯅ ꯖꯤꯅꯣꯃꯤꯛ ꯂꯦꯚꯦꯜꯗ ꯑꯩꯈꯣꯏꯅ ꯎꯆꯤꯁꯤꯒ ꯃꯤꯑꯣꯏꯕꯒ ꯀꯝꯄꯤꯌꯔ ꯇꯧꯔꯗꯤ ꯎꯆꯤꯁꯤꯅ 2.79 billion ꯅꯤ, ꯑꯗꯨꯒ ꯃꯤꯑꯣꯏꯕꯅ 2.9, ꯔꯐꯂꯤ 3 billion ꯖꯤꯅꯣꯝ ꯁꯥꯏꯖ ꯅꯤ, ꯑꯗꯨꯅ ꯑꯣꯜꯃꯣꯁ ꯎꯆꯤꯒ ꯃꯤꯑꯣꯏꯕꯒ ꯖꯦ ꯖꯤꯅꯣꯃꯤꯛ ꯂꯦꯚꯦꯜꯗꯗꯤ ꯑꯣꯜꯃꯣꯁ ꯁꯤꯃꯤꯂꯔ ꯑꯣꯏ, ꯔꯐꯂꯤ 3 billion ꯁꯦꯜꯁ ꯅꯤ ꯍꯥꯏꯅ ꯂꯧꯕ ꯌꯥꯏ. ꯑꯗꯨꯒ ꯀ꯭ꯔꯣꯃꯣꯖꯣꯃꯦꯜ ꯂꯦꯚꯦꯜꯗ ꯑꯩꯈꯣꯏꯅ ꯑꯃꯨꯛ ꯌꯦꯡꯉꯒꯗꯤ ꯎꯆꯤꯁꯤꯅ 40, 38, 42 ꯂꯩ, ꯑꯗꯨꯒ ꯃꯤꯑꯣꯏꯕꯒꯤꯗꯤ 46 ꯀ꯭ꯔꯣꯃꯣꯁꯣꯝꯁ ꯅꯤ. ꯑꯗꯨꯒ ꯉꯁꯥꯏꯒꯤ ꯄꯔꯇꯤꯀꯨꯂꯔ ꯎꯆꯤ ꯑꯃ ꯂꯥꯏꯅꯥ ꯑꯃ ꯅꯔꯚꯀꯤ ꯅꯠꯇ꯭ꯔꯒꯅ ꯀꯦꯟꯁꯔꯒꯤ ꯅꯠꯇ꯭ꯔꯒꯅ ꯑꯦꯅꯤ ꯀꯥꯔꯗꯤꯑꯣꯕꯥꯁꯀꯨꯂꯔ ꯗꯤꯖꯤꯖꯦꯁ ꯑꯃ ꯏꯟꯗꯨꯁ ꯇꯧꯔꯒ ꯃꯥꯏꯗ ꯌꯥꯎꯔꯤꯕ ꯖꯤꯟꯁꯇꯣ ꯁꯦꯀ꯭ꯋꯦꯟꯁ ꯇꯧꯊꯣꯛꯑꯒ ꯀꯔꯤ ꯀꯔꯤꯗ ꯈꯦꯠꯅꯔꯒ ꯍꯧꯖꯤꯛꯀꯤ ꯍꯥꯏꯔꯤꯕ ꯅꯔꯚ ꯗꯤꯁꯑꯣꯔꯗꯔꯁꯦ ꯂꯥꯛꯏ ꯅꯠꯇ꯭ꯔꯒꯅ ꯀꯦꯟꯁꯔꯁꯦ ꯑꯣꯏꯔꯦ ꯍꯥꯏꯕꯗꯨ ꯉꯁꯤꯗꯤ ꯎꯆꯤꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯈꯜ ꯂꯩꯕꯁꯤꯅ ꯑꯩꯈꯣꯏꯗ ꯌꯥꯝꯅ ꯃꯇꯦꯡ ꯄꯥꯡꯉꯤ, ꯃꯗꯨꯒꯤ ꯁ꯭ꯇꯗꯤꯗꯨꯅ ꯃꯤꯑꯣꯏꯕꯗꯁꯨ ꯁꯤꯒꯨꯝꯕ ꯖꯤꯟꯁꯤꯗ ꯁꯤꯒꯨꯝꯕ ꯅ꯭ꯌꯨꯀ꯭ꯂꯤꯌꯣꯇꯥꯏꯠꯁꯤꯗ ꯀꯔꯤ ꯀꯔꯝꯕ ꯆꯦꯟꯖ ꯇꯧꯕꯒꯦ, ꯀꯔꯤ ꯑꯍꯣꯡꯕ ꯂꯥꯛꯄꯒꯦ ꯍꯥꯏꯕꯗꯨ ꯈꯪꯗꯣꯛꯑꯒ ꯍꯧꯖꯤꯛꯀꯤ ꯍꯥꯏꯔꯤꯕ ꯂꯥꯏꯅꯥꯗꯨ ꯀ꯭ꯌꯣꯔ ꯇꯧꯕꯗ ꯅꯠꯇ꯭ꯔꯒꯅ ꯔꯦꯛꯇꯤꯐꯥꯏ ꯇꯧꯕꯗ ꯌꯥꯝꯅ ꯃꯔꯨꯑꯣꯏꯕ ꯃꯇꯦꯡ ꯑꯃ ꯄꯥꯡꯉꯤ ꯍꯥꯏꯖꯒꯦ.
0: ꯑꯣꯖꯥ, ꯁꯥꯏꯟꯇꯤꯐꯤꯛ ꯁ꯭ꯇꯗꯤꯁꯇ ꯂꯥꯛꯄ ꯃꯇꯝꯗ ꯃꯅꯤꯄꯨꯔꯗ ꯂꯩꯔꯤꯕ ꯎꯆꯤꯁꯤꯡꯁꯦ ꯃꯃꯥꯡꯉꯩꯗ 2-3 decades ꯃꯃꯥꯡꯉꯩꯗ ꯂꯩꯔꯝꯕ ꯎꯆꯤꯁꯤꯡꯒꯤ ꯕꯤꯍꯦꯕꯤꯌꯔꯁꯤꯒ ꯍꯧꯖꯤꯛ ꯂꯩꯔꯤꯕ ꯎꯆꯤꯁꯤꯡꯁꯤꯒꯤ ꯕꯤꯍꯦꯕꯤꯌꯔꯁꯦ ꯃꯁꯤꯗ ꯑꯣꯖꯥ ꯈꯤꯇꯪ ꯆꯦꯟꯖꯦꯁ ꯂꯩꯌꯦꯅ ꯈꯟꯕꯤꯕ꯭ꯔꯥ? ꯍꯥꯏꯗꯤ ꯃꯆꯥꯎꯕꯗꯅꯤ ꯈꯪꯗꯦ, ꯅꯠꯇ꯭ꯔꯒ ꯃꯁꯤ ꯋꯥꯏꯜ ꯑꯣꯏꯔꯛꯄꯗꯅꯤ ꯈꯪꯗꯦ, ꯅꯠꯇ꯭ꯔꯒ ꯃꯈꯣꯏꯁꯦ ꯁꯤꯡꯕ ꯍꯦꯟꯒꯠꯂꯛꯄꯅꯤ ꯈꯪꯗꯦ, ꯅꯠꯇ꯭ꯔꯒ ꯃꯈꯣꯏꯁꯦ ꯍꯦꯟꯅ ꯃꯆꯤꯟꯖꯥꯛ ꯐꯪꯅꯕ ꯃꯤꯑꯣꯏꯕꯗꯒ ꯌꯥꯝꯅ ꯍꯦꯟꯅ ꯑꯩꯈꯣꯏꯒꯤ ꯅꯛꯁꯟꯅꯅ ꯍꯥꯏꯇꯥꯔꯦ ꯃꯤꯒꯤ ꯂꯣꯟꯁꯦ ꯑꯩꯈꯣꯏ ꯈꯪꯕꯒꯤ ꯃꯑꯣꯡꯗ ꯑꯩꯈꯣꯏ ꯄꯦꯠ ꯑꯦꯅꯤꯃꯦꯜꯒꯤ ꯇꯥꯏꯞꯇ ꯃꯈꯣꯏꯁꯦ ꯁꯨꯝ ꯆꯦꯟꯖꯦꯁ ꯂꯩꯔꯛꯄꯅꯤ ꯈꯪꯗꯦ, ꯑꯗꯨꯃꯥꯏꯅ ꯇꯧꯔꯛꯄꯒꯤ ꯍꯦꯕꯤꯠ ꯎꯕ꯭ꯔꯣ ꯑꯣꯖꯥ ꯀꯃꯥꯏꯅ?
3: ꯍꯣꯏ ꯍꯣꯏ, ꯃꯁꯤꯗ ꯑꯩꯈꯣꯏꯒꯤ ꯌꯥꯝ ꯄꯟꯖꯅꯤꯡꯕ ꯑꯃꯁꯨ ꯂꯩ, ꯑꯣꯖꯥꯅ ꯁꯨꯝ ꯃꯇꯥꯡ ꯆꯥꯅ ꯍꯥꯏꯕꯤꯔꯛꯑꯦ. ꯑꯍꯥꯟꯕꯗ ꯑꯩꯈꯣꯏꯒꯤ 1970s ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯕꯦꯟꯗꯤꯒꯣꯇꯥ ꯕꯦꯡꯒꯥꯂꯦꯟꯁꯤꯁ ꯍꯥꯏꯕꯁꯦ ꯐꯪꯉꯝꯗꯦ, ꯆꯤꯟꯖꯥꯛ ꯄꯨꯕ ꯇ꯭ꯔꯛ ꯕꯦꯡꯒꯣꯜꯗꯒꯤ ꯀꯣꯜꯀꯇꯥꯗꯒꯤ ꯅꯠꯇ꯭ꯔꯒꯅ ꯒꯨꯋꯥꯍꯥꯇꯤꯗꯒꯤ ꯂꯥꯛꯄ ꯃꯇꯝꯗ ꯎꯆꯤꯁꯦ ꯌꯥꯎꯔꯛꯄꯅꯤ ꯍꯧꯖꯤꯛꯀꯤ ꯕꯦꯟꯗꯤꯒꯣꯇꯥ ꯕꯦꯡꯒꯥꯂꯦꯟꯁꯤꯁ ꯑꯩꯈꯣꯏꯒꯤ ꯂꯝꯕꯤꯗ ꯆꯠꯄꯗ ꯇꯨꯔꯦꯟ ꯃꯄꯥꯟꯗ ꯂꯩꯕ ꯃꯃꯤ ꯈꯔ ꯈꯨꯕ ꯈꯔ ꯃꯨꯔꯞ ꯇꯧꯕꯁꯦ
0: ꯎꯆꯤ ꯑꯆꯧꯕ
3: ꯍꯥꯏꯕ ꯇꯥꯏ. ꯑꯗꯨꯗꯒꯤꯗꯤ ꯑꯇꯣꯞꯄ ꯑꯃꯅ ꯑꯗꯨꯒꯤ ꯑꯣꯄꯣꯖꯤꯠꯇ ꯑꯩꯈꯣꯏꯒꯤ ꯁꯥꯏꯗ ꯂꯝꯐꯦꯟꯗ ꯅꯠꯇ꯭ꯔꯒꯅ ꯑꯩꯈꯣꯏ ꯏꯃꯨꯡ ꯃꯅꯨꯡꯗ ꯂꯩꯕꯥꯛꯀꯤ ꯌꯨꯝꯗ ꯍꯨꯠꯇꯣꯛꯏꯕ ꯈꯨꯠꯇꯣꯛꯏꯕꯁꯤꯡꯁꯤꯅ ꯔꯦꯇꯁ ꯅꯣꯔꯚꯤꯖꯤꯀꯁ ꯀꯧꯋꯤ, ꯃꯁꯤꯅ ꯆꯥꯏꯅꯥꯗꯒꯤ ꯃꯥꯏꯒ꯭ꯔꯦꯠ ꯇꯧꯔꯛꯄꯅꯤ
0: ꯃꯃꯥꯡꯉꯩ
3: ꯃꯇꯝꯗ. ꯑꯗꯨꯒ ꯍꯧꯖꯤꯛꯀꯤ ꯍꯥꯏꯔꯤꯕ ꯃꯈꯣꯏ ꯈꯨꯗꯝ ꯑꯣꯏꯅ ꯕꯦꯟꯗꯤꯒꯣꯗ ꯕꯦꯡꯒꯥꯂꯦꯟꯁꯤꯁꯀ ꯔꯦꯇꯁ ꯔꯦꯇꯁꯀ ꯂꯥꯛꯄꯁꯤꯅ ꯑꯩꯈꯣꯏꯒꯤ ꯑꯀꯣꯏꯕꯁꯤꯗ ꯍꯦꯟꯅ ꯃꯈꯣꯏꯅ ꯍꯧꯖꯤꯛ ꯚꯦꯂꯤꯁꯤꯡꯁꯦ ꯗꯣꯃꯤꯅꯦꯠ ꯇꯧꯈ꯭ꯔꯦ ꯇꯣꯉꯥꯟ ꯇꯣꯉꯥꯟꯕ ꯍꯥꯟꯅ ꯂꯩꯖꯔꯝꯕ ꯁꯝꯅ ꯑꯦꯟꯗꯦꯃꯤꯛ ꯔꯦꯗ ꯁ꯭ꯄꯦꯁꯤꯁ ꯉꯁꯤꯗꯤ ꯑꯩꯈꯣꯏ ꯎꯕꯗ ꯈꯔ ꯋꯥꯔꯦ ꯑꯗꯨꯅ 1970 ꯃꯃꯥꯡꯗ ꯂꯩꯔꯝꯕ ꯎꯆꯤꯒ ꯍꯧꯖꯤꯛꯀꯤ 2025 ꯃꯅꯨꯡꯗ ꯂꯩꯕ ꯎꯆꯤꯁꯤꯒ ꯌꯥꯝꯅ ꯈꯦꯟꯅꯔꯦ ꯍꯥꯟꯅ ꯂꯩꯔꯝꯕꯗꯣ ꯃꯈꯣꯏꯒꯤ ꯍꯧꯖꯤꯛꯀꯤ ꯂꯥꯛꯏꯕ ꯑꯦꯂꯤꯌꯟ ꯁ꯭ꯄꯦꯁꯤꯁ ꯑꯅꯤꯁꯤꯅ ꯃꯈꯣꯏꯁꯦ ꯇꯥꯟꯊꯣꯛꯈ꯭ꯔꯦ ꯍꯥꯏꯕꯗꯤ ꯎꯆꯤꯁꯤꯡꯁꯤꯅꯁꯨ ꯍꯧꯖꯤꯛꯀꯤ ꯍꯥꯏꯔꯤꯕ ꯎ-ꯋꯥꯒꯤ ꯃꯔꯨ ꯃꯔꯥꯡ ꯃꯐꯝ ꯑꯃꯗꯒꯤ ꯃꯐꯝ ꯑꯃꯗ ꯄꯨꯊꯣꯛ ꯄꯨꯁꯤꯟ ꯇꯧꯕꯗꯣ ꯍꯥꯟꯅꯒꯤ ꯎꯆꯤꯗꯨ ꯑꯣꯏꯔꯝꯃꯗꯤ ꯍꯥꯟꯅꯒꯤ ꯄꯥꯝꯕꯤꯗꯨ ꯍꯧꯒꯗꯕ ꯑꯗꯨ ꯍꯧꯖꯤꯛꯇꯤ ꯑꯅꯧꯕ ꯎꯆꯤꯗꯨꯅ ꯍꯧꯖꯤꯛꯀꯤ ꯄꯥꯝꯕꯤꯗꯨꯗꯤ ꯈꯪꯕ ꯅꯠꯇ꯭ꯔꯕꯅꯤꯅ ꯍꯧꯖꯤꯛꯀꯤ ꯄꯥꯝꯕꯤ ꯅꯠꯇ꯭ꯔꯒꯅ ꯃꯥꯏꯀ꯭ꯔꯣꯞꯁ ꯈꯪꯗꯦ ꯃꯥꯡꯖꯜꯂꯛꯑꯦ ꯑꯗꯨꯅ ꯏꯀꯣꯂꯣꯖꯤꯀꯦꯜ ꯏꯝꯕꯦꯂꯦꯟꯁ ꯑꯃꯗꯤ ꯂꯥꯛꯑꯦ ꯂꯩꯔꯛꯑꯦ ꯍꯥꯏꯕꯁꯤ ꯄ꯭ꯔꯨꯞ ꯇꯧꯔꯛꯑꯦ ꯈꯪꯕ ꯉꯝꯃꯦ
0: ꯍꯥꯏꯕꯗꯤ ꯑꯩꯈꯣꯏꯒꯤ ꯃꯍꯧꯁꯥꯒꯤ ꯈꯜꯁꯦ ꯕꯦꯂꯦꯟꯁꯤꯡ ꯇꯧꯅꯕ ꯍꯣꯠꯅꯕꯗ ꯎꯆꯤꯅꯁꯨ ꯊꯧꯗꯥꯡ ꯂꯧꯔꯝꯃꯦ
3: ꯌꯥꯝ ꯌꯥꯎꯏ ꯌꯥꯝ ꯌꯥꯎꯏ
0: ꯍꯥꯏꯗꯤ ꯃꯥꯡꯉꯩꯗ ꯎꯄꯥꯜ ꯑꯣꯏꯔꯒꯁꯨ ꯅꯠꯇ꯭ꯔꯒ ꯎꯍꯩ ꯑꯃꯁꯦ ꯀꯨꯏꯅ ꯂꯩꯃꯤꯟꯅꯔꯛꯑꯕꯅꯤꯅ ꯃꯣꯏꯅ ꯃꯅꯝ ꯅꯝꯕꯅꯤ ꯈꯪꯗꯦ ꯃꯈꯣꯏꯅ ꯆꯥꯕꯗꯅꯤ ꯈꯪꯗꯦ ꯌꯥꯏ ꯀꯥꯏꯅꯒ ꯃꯣꯏ ꯈꯪꯕꯗꯒꯤ ꯁꯨꯝ ꯃꯈꯣꯏꯁꯤ ꯁꯨꯝ ꯀꯦꯆꯤꯡ ꯇꯧꯔꯝꯕ ꯈꯣꯠꯂꯝꯕ ꯂꯩꯌꯦꯕ ꯑꯗꯨꯕꯨ ꯑꯣꯖꯥꯅ ꯇꯥꯛꯄꯤꯕꯗꯨꯗꯤ ꯉꯁꯥꯏꯒꯤ ꯍꯧꯖꯤꯛꯀꯤ ꯉꯁꯥꯏꯒꯤ ꯕꯤꯖꯤꯅꯦꯁꯄꯨ ꯑꯣꯏꯔꯣ ꯑꯃꯕꯨ ꯑꯣꯏꯔꯣ ꯃꯣꯏ ꯄꯣꯠ ꯂꯧꯔꯛꯄ ꯃꯇꯝꯗ 1970s ꯑꯗꯨꯋꯥꯏꯗꯒꯤ ꯂꯥꯛꯄ ꯃꯇꯝꯗ ꯌꯧꯔꯛꯄꯗꯨꯗꯤ ꯂꯝꯗꯝꯁꯤꯒꯤ ꯑꯣꯏꯕ ꯈꯜꯗ ꯆꯥꯎꯕ ꯎꯄꯥꯜ ꯋꯥꯄꯥꯜꯁꯤꯡ ꯑꯗꯨ ꯃꯔꯨ ꯃꯔꯥꯡꯁꯤꯡꯗꯨ ꯃꯄꯥꯟ ꯂꯝꯗ ꯐꯪꯗꯕꯅꯤꯅ ꯃꯈꯣꯏꯅ ꯑꯗꯨ ꯑꯃꯨꯛ ꯑꯦꯗꯥꯞ ꯇꯧꯅꯕ ꯍꯣꯠꯅꯕꯗ ꯈꯪꯗꯕꯅꯤꯅ ꯏꯟꯚꯥꯏꯔꯟꯃꯦꯟꯇꯦꯜ ꯕꯦꯂꯦꯟꯁꯤꯡ ꯇꯧꯕꯗꯁꯨ ꯃꯈꯣꯏ ꯈꯤꯇꯪ ꯉꯝꯗꯦꯅ ꯑꯣꯖꯥ ꯇꯥꯛꯄꯤꯕꯅꯦꯕ ꯎꯆꯤꯁꯤ ꯉꯁꯥꯏꯒꯤ ꯑꯣꯖꯥꯅ ꯁꯨꯝ ꯑꯩꯈꯣꯏꯅ ꯂꯩꯔꯛꯄ ꯃꯇꯝꯗ ꯁꯥꯏꯟꯇꯤꯐꯤꯛꯀꯤ ꯑꯣꯏꯅ ꯑꯌꯥꯝꯕ ꯆꯠꯂꯦ ꯑꯗꯨꯒ ꯑꯃꯨꯛꯁꯨ ꯑꯩꯈꯣꯏꯁꯤ ꯃꯤꯑꯣꯏꯕꯒꯤ ꯑꯩꯈꯣꯏꯒꯤ ꯍꯧꯔꯛꯐꯝ ꯅꯩꯅꯕꯗꯁꯨ ꯃꯈꯣꯏꯒꯤ ꯑꯣꯏꯕ ꯑꯗꯨꯝ ꯀꯥꯟꯅꯕ ꯃꯈꯣꯏꯒꯤ ꯄꯔꯤꯡ ꯄꯊꯥꯞꯇꯣ ꯎꯆꯤꯅꯁꯨ ꯄꯤꯔꯤꯕ ꯑꯣꯖꯥ ꯑꯗꯨ ꯅꯠꯇꯕꯤꯗ ꯎꯆꯤꯁꯤ ꯅꯥꯀꯟ ꯃꯔꯨꯝꯗ ꯍꯥꯏꯅꯕ ꯂꯩ ꯑꯣꯖꯥ ꯑꯍꯤꯡꯕ ꯖꯤꯕꯁꯦ ꯑꯍꯤꯡꯕ ꯖꯤꯕ ꯑꯃꯒꯤ ꯃꯆꯤꯟꯖꯥꯛꯅꯦꯅ ꯑꯣꯖꯥ ꯑꯗꯨꯃꯥꯏꯅ ꯇꯧꯗꯨꯅ ꯎꯆꯤꯁꯤ ꯃꯅꯤꯄꯨꯔꯗꯁꯨ ꯑꯗꯨꯝ ꯍꯧꯖꯤꯛꯁꯨ ꯑꯗꯨꯝ ꯆꯥꯅꯔꯤ
3: ꯆꯤꯟꯖꯥꯛꯀꯤ ꯑꯣꯏꯅ
0: ꯃꯐꯝ ꯈꯔꯗ ꯑꯗꯨꯅ ꯃꯁꯤ ꯚꯦꯂꯤꯗꯁꯨ ꯑꯗꯨꯝ ꯍꯥꯟꯅ ꯑꯗꯨꯝ ꯆꯥꯅꯔꯝꯕ꯭ꯔꯥ ꯑꯗꯨ ꯃꯁꯤꯁꯨ ꯁꯥꯎꯠ ꯏꯁ ꯑꯦꯁꯤꯌꯥꯗꯗꯤ ꯎꯆꯤꯁꯦ ꯌꯥꯝ ꯃꯔꯥꯡ ꯀꯥꯏꯅ ꯆꯥꯕꯒꯤꯁꯨ ꯃꯈꯣꯏꯅ ꯐꯣꯇꯣꯗꯁꯨ ꯎꯏ ꯑꯗꯨꯒ ꯃꯥꯁꯨ ꯐꯩꯌꯦꯅ ꯍꯥꯏꯅꯩ ꯑꯗꯨ ꯃꯁꯤ ꯎꯆꯤꯁꯤ ꯆꯥꯕ ꯃꯇꯝꯗ ꯃꯉꯣꯟꯗ ꯄꯤꯔꯤꯕ ꯀꯥꯟꯅꯕꯁꯤꯡꯁꯦ ꯑꯣꯖꯥ ꯁꯤꯁꯨ ꯈꯤꯇꯪ ꯊꯝꯕꯤꯕ ꯌꯥꯕ꯭ꯔꯥ
3: ꯍꯣꯏ ꯍꯣꯏ ꯃꯁꯤ ꯈꯨꯟ ꯈꯔꯒꯤ ꯋꯥ ꯅꯠꯇꯕꯗ ꯃꯤꯑꯣꯏꯕꯅ ꯑꯇꯣꯞ ꯑꯇꯣꯞꯄ ꯃꯐꯝ ꯑꯃꯗꯒꯤ ꯑꯇꯣꯞ ꯑꯇꯣꯞꯄ ꯃꯐꯝ ꯑꯃꯗ ꯆꯠꯄ ꯃꯇꯝꯗ ꯄ꯭ꯔꯣꯇꯤꯟ ꯁꯣꯔꯁ ꯑꯦꯒ꯭ꯔꯤꯀꯜꯆꯔ ꯂꯥꯛꯇ꯭ꯔꯤꯉꯩꯗ ꯎꯆꯤ ꯑꯩꯈꯣꯏꯒꯤ ꯂꯣꯏꯅꯔꯤꯕ ꯔꯣꯗꯦꯟꯁꯤꯡꯁꯤꯅ ꯑꯌꯥꯝꯕ ꯑꯣꯏ ꯑꯗꯨ ꯉꯁꯤꯐꯥꯎ ꯑꯗꯨꯝ ꯆꯠꯊꯕ ꯃꯐꯝ ꯂꯩ ꯑꯗꯨꯒ ꯎꯆꯤꯁꯤꯒꯤ ꯃꯥꯒꯤ ꯃꯄꯥꯟꯗ ꯂꯩꯕ ꯑꯦꯛꯇꯣꯄꯦꯔꯥꯁꯥꯏꯠ ꯅꯠꯇ꯭ꯔꯒ ꯃꯅꯨꯡꯗ ꯂꯩꯕ ꯑꯦꯟꯗꯣꯄꯦꯔꯥꯁꯥꯏꯠ ꯏꯟꯇꯦꯁꯇꯥꯏꯟ ꯂꯧꯊꯣꯛꯈ꯭ꯔꯒꯗꯤ ꯍꯥꯏꯂꯤ ꯄ꯭ꯔꯣꯇꯤꯅꯤꯌꯁ ꯑꯣꯏꯕ ꯃꯤꯠ ꯑꯃꯅꯤ ꯑꯗꯨꯅ ꯎꯆꯤꯁꯤ ꯆꯥꯕꯗꯒꯁꯨ ꯀꯥꯏꯗꯦ ꯍꯧꯖꯤꯛ ꯍꯧꯖꯤꯛ ꯆꯥꯕ ꯃꯐꯝ ꯂꯩ ꯑꯗꯨꯅ ꯃꯉꯣꯟꯗ ꯐꯪꯉꯤꯕ ꯄ꯭ꯔꯣꯇꯤꯟ ꯑꯦꯃꯥꯅꯣꯁꯤꯁꯤꯡꯗꯣ ꯌꯥꯝꯅ ꯀꯥꯟꯅꯕ ꯃꯤꯑꯣꯏꯕꯗ ꯏꯁꯦꯟꯁꯦꯜ ꯑꯣꯏꯕ ꯑꯦꯃꯥꯅꯣꯁꯤꯠ ꯉꯥꯛꯇꯅꯤ ꯍꯥꯏꯅ ꯊꯝꯖꯒꯦ
0: ꯃꯃꯥꯡꯗꯁꯨ ꯑꯣꯖꯥꯅ ꯊꯝꯕꯤꯈ꯭ꯔꯦ ꯎꯆꯤꯁꯤ ꯇꯥꯏꯕꯪ ꯃꯤꯒ ꯑꯗꯨꯝ ꯁꯥꯒꯣꯟꯅꯔꯗꯨꯅ ꯂꯥꯛꯄ ꯍꯥꯏꯗꯤ ꯉꯁꯥꯏꯒꯤ ꯍꯨꯏ ꯍꯧꯗꯣꯡꯒꯨꯝꯅ ꯂꯣꯏꯅꯗ꯭ꯔꯒꯁꯨ ꯍꯥꯏꯖꯕ ꯇꯥꯔꯦ ꯑꯗꯨꯃꯛꯄꯨ ꯉꯁꯤꯃꯛꯇꯤ ꯑꯣꯖꯥ ꯃꯤꯑꯣꯏꯕꯒꯤ ꯑꯩꯈꯣꯏ ꯄꯥꯟꯗꯝ ꯍꯥꯏꯒꯗ꯭ꯔꯥ ꯃꯤꯑꯣꯏꯕꯒꯤ ꯑꯩꯈꯣꯏ ꯍꯧꯅꯂꯣ ꯑꯩꯈꯣꯏꯒꯤ ꯍꯧꯅꯕꯤ ꯍꯥꯏꯒꯗ꯭ꯔꯥ ꯑꯩꯈꯣꯏꯁꯤ ꯑꯕꯅꯥꯏꯖꯦꯁꯟ ꯅꯠꯇ꯭ꯔꯒꯁꯨ ꯁꯤꯃꯤ ꯑꯕꯅꯥꯏꯖꯦꯁꯟꯒꯤ ꯀꯣꯟꯁꯦꯞꯁꯦ ꯃꯌꯥꯝꯁꯦ ꯂꯣꯏꯅ ꯂꯥꯛꯅꯕ ꯉꯥꯛꯇꯅꯤ ꯈꯨꯗꯤꯡꯃꯛꯇ ꯃꯥꯂꯦꯝꯒꯤ ꯑꯗꯨꯃꯥꯏꯅ ꯇꯧꯗꯨꯅ ꯍꯥꯟꯅ ꯑꯩꯈꯣꯏꯁꯤ ꯏꯅ ꯀꯨꯞꯄꯝꯕ ꯑꯗꯒꯤ ꯉꯁꯥꯏꯒꯤ ꯎ ꯅꯃꯨ ꯃꯍꯨꯠ ꯁꯤꯜꯂꯛꯄ ꯑꯗꯨ ꯃꯇꯨꯡꯗ ꯍꯧꯖꯤꯛꯇꯤ ꯑꯃꯨꯛ ꯆꯦꯛꯅ ꯅꯨꯡꯅ ꯌꯣꯠꯅ ꯁꯤꯜꯂꯛꯄ ꯑꯗꯨꯅ ꯌꯨꯝꯁꯦ ꯇꯥꯏꯜ ꯅꯨꯡ ꯂꯣꯏꯅ ꯊꯥꯔꯛꯄ ꯑꯗꯨꯅ ꯉꯁꯥꯏꯒꯤ ꯎꯆꯤꯁꯤ ꯂꯩꯕꯒꯤ ꯆꯥꯡꯁꯦ ꯃꯤꯑꯣꯏꯕꯒ ꯂꯩꯃꯤꯟꯅꯔꯝꯕ ꯌꯨꯝꯗꯗꯤ ꯑꯣꯖꯥ ꯈꯔ ꯑꯗꯨꯝ ꯋꯥꯠꯂꯛꯑꯕꯅꯦ ꯅꯠꯇ꯭ꯔ ꯑꯗꯨꯃꯥꯏꯅ ꯇꯧꯅ ꯈꯔ ꯋꯥꯠꯂꯛꯑꯦ ꯆꯞ ꯃꯥꯟꯅꯅ ꯑꯃꯨꯛꯁꯨ ꯂꯝꯕꯤꯒꯤꯗ ꯑꯩꯈꯣꯏꯅ ꯃꯤꯑꯣꯏꯕꯒꯤ ꯆꯥꯅꯕ ꯐꯠꯇꯕ ꯈꯨꯟꯗꯣꯛꯄꯗꯣ ꯑꯗꯨꯗ ꯃꯣꯏꯁꯦ ꯁꯩꯗꯥꯡꯉꯒ ꯍꯤꯡꯉꯝꯕ ꯑꯗꯨꯁꯨ ꯍꯧꯖꯤꯛꯁꯦ ꯂꯝꯕꯤꯁꯦ ꯁꯨꯛꯀꯤ ꯃꯇꯤꯛ ꯅꯥꯍꯟꯒ꯭ꯔꯦ ꯂꯝꯕꯤꯁꯦ ꯑꯗꯨꯒ ꯑꯃꯨꯛ ꯃꯤꯑꯣꯏꯕꯒꯤ ꯐꯠꯇꯕ ꯃꯐꯝꯁꯤꯡꯁꯦ ꯈꯨꯟꯗꯣꯛꯐꯝꯁꯦ ꯇꯥꯡꯁꯤꯜꯂꯛꯄ ꯍꯥꯏꯖꯕ ꯇꯥꯔꯦ ꯍꯧꯖꯤꯛꯇꯤ ꯋꯦꯁ ꯃꯦꯅꯦꯁꯃꯦꯟꯒꯤ ꯀꯣꯟꯁꯦꯞꯇ ꯂꯥꯛꯄꯗꯒꯤ ꯒꯥꯔꯤꯒꯨꯝꯕꯗ ꯈꯣꯠꯄꯗ ꯃꯌꯥꯝꯁꯦ ꯂꯣꯏꯅ ꯗꯝꯄꯤꯡ ꯇꯧꯁꯤꯜꯂꯒ ꯑꯗꯨꯅ ꯑꯃꯨꯛ ꯄꯨꯔꯀꯥꯟꯗ ꯑꯩꯈꯣꯏ ꯏꯟꯁꯤꯅꯦꯔꯦꯇꯔꯒꯨꯝꯕ ꯄ꯭ꯂꯥꯟꯗ ꯑꯗꯨꯃꯥꯏꯅ ꯂꯧꯊꯣꯛꯈꯤꯕ ꯑꯗꯨꯅ ꯎꯆꯤꯁꯤꯡꯁꯤꯅ ꯃꯈꯣꯏꯒꯤ ꯃꯆꯤꯟꯖꯥꯛꯁꯦ ꯊꯤꯅꯕ ꯑꯗꯨꯒ ꯃꯤꯑꯣꯏꯕꯒ ꯂꯣꯏꯅꯔꯝꯃꯤꯁꯦ ꯃꯆꯤꯟꯖꯥꯛ ꯊꯤꯅꯕꯒꯤ ꯉꯁꯥꯏ ꯑꯣꯏꯔꯝꯕꯁꯨ ꯌꯥꯏꯗꯅ ꯑꯣꯖꯥ ꯑꯗꯨ ꯃꯆꯤꯟꯖꯥꯛꯁꯦ ꯂꯩꯔꯛꯇꯕ ꯑꯗꯨ ꯃꯈꯣꯏꯁꯤ ꯂꯩꯔꯛꯇꯕꯅ ꯃꯔꯝ ꯑꯣꯏꯔꯗꯅ ꯎꯆꯤꯁꯤ ꯃꯤꯑꯣꯏꯕꯒ ꯅꯛꯅꯔꯝꯕ ꯃꯈꯜꯒꯤ ꯎꯆꯤꯁꯤꯗꯤ ꯈꯔ ꯃꯈꯩꯗꯤ ꯃꯥꯡꯉꯝꯒꯅꯤ ꯑꯣꯖꯥ ꯑꯗꯨ ꯉꯁꯥꯏꯒꯤ ꯋꯥꯏꯜꯗ ꯃꯪꯗ ꯂꯩꯔꯝꯕ ꯑꯆꯧ ꯑꯆꯧꯕ ꯎꯆꯤꯗꯣ ꯑꯗꯨ ꯈꯛꯇ ꯅꯠꯇꯗꯤ ꯈꯜꯂꯦꯒꯗꯤ ꯎꯔ ꯑꯣꯏꯗꯣꯏꯅꯦꯕ ꯑꯗꯨꯅ ꯎꯆꯤꯁꯤ ꯁꯨꯃꯥꯏꯅ ꯁꯨꯝ ꯇꯧꯗꯅ ꯎꯆꯤꯁꯤ ꯇꯪꯈꯥꯏ ꯑꯃ ꯍꯦꯟꯅ ꯃꯥꯡꯈ꯭ꯔꯗꯤ ꯃꯁꯤ ꯏꯟꯚꯥꯏꯔꯟꯃꯦꯟꯗ ꯅꯠꯇ꯭ꯔꯒ ꯃꯤꯑꯣꯏꯕꯗ ꯀꯔꯤ ꯏꯝꯄꯦꯛ ꯂꯥꯛꯄ ꯌꯥꯏꯅ ꯑꯣꯖꯥꯅ ꯈꯟꯕꯤꯔꯦ
3: ꯍꯣꯏ ꯌꯥꯝꯅ ꯆꯨꯝꯅ ꯍꯥꯏꯕꯤꯔꯦ ꯑꯍꯥꯟꯕꯗ ꯑꯩꯈꯣꯏꯁꯤꯒꯤ ꯑꯩꯈꯣꯏꯒꯤ ꯑꯔꯕꯅꯥꯏꯖꯦꯁꯟ ꯇꯧꯔꯛꯄꯁꯤꯅ ꯑꯩꯈꯣꯏꯒꯤ ꯂꯝꯕꯤ ꯁꯣꯔꯣꯛꯇ ꯈꯪꯗꯦ ꯗ꯭ꯔꯦꯅꯦꯖ ꯈꯪꯗꯦ ꯍ꯭ꯌꯨꯃꯟꯒꯤ ꯑꯩꯈꯣꯏꯒꯤ ꯁꯦꯠꯂꯤꯡ ꯀꯣꯂꯣꯅꯤꯁ ꯈꯪꯗꯦ ꯑꯦꯕ꯭ꯔꯤꯊꯤꯡ ꯇꯧꯔꯛꯄꯁꯤꯅ ꯎꯆꯤꯁꯤꯡꯁꯤꯒ꿤 ꯁꯦꯇꯜ ꯑꯩꯈꯣꯏꯒꯤ ꯃꯥꯒꯤ ꯂꯩꯐꯝ ꯆꯥꯐꯝꯗꯣ ꯌꯥꯝ ꯍꯟꯊꯔꯦ ꯑꯗꯨꯅ ꯍꯟꯊꯔꯕꯅꯤꯅ ꯃꯈꯣꯏꯒꯤ ꯑꯩꯈꯣꯏꯒꯤ ꯂꯩꯅꯕ ꯑꯩꯈꯣꯏꯒꯤ ꯃꯐꯝ ꯑꯃ ꯑꯇꯣꯞꯄ ꯃꯐꯝ ꯑꯃ ꯁꯤꯟꯕ ꯃꯥꯏꯒ꯭ꯔꯦꯁꯟ ꯇꯧꯕ ꯅꯠꯇ꯭ꯔꯒꯅ ꯃꯈꯣꯏ ꯍꯤꯡꯅꯕꯒꯤꯗꯃꯛ ꯎꯆꯤꯁꯤꯡꯁꯤꯅ ꯆꯥꯎꯈꯠꯂꯛꯄꯒꯤ ꯃꯇꯨꯡꯏꯟꯅ ꯃꯈꯣꯏꯁꯨ ꯇꯣꯞꯄ ꯁꯦꯇꯜ ꯇꯧꯔꯒ ꯀꯗꯥꯏꯗ ꯅꯣꯡꯃ ꯂꯩꯐꯝ ꯊꯣꯛꯄꯅꯤ ꯑꯗꯨꯕꯨ ꯃꯈꯣꯏꯒꯤ ꯐꯨꯆꯦꯟꯁꯤ ꯆꯦꯟꯖ ꯇꯧꯔꯕꯁꯤꯅ ꯀꯩꯗꯧꯒꯦ ꯍꯥꯏꯕ ꯃꯇꯝꯗ ꯃꯤꯑꯣꯏꯕꯗ ꯍꯦꯟꯅ ꯁꯥꯊꯤꯕ ꯂꯝꯕꯤ ꯑꯃꯗ ꯍꯦꯟꯅ ꯄꯨꯁꯜꯂꯦ ꯍꯥꯏꯕ ꯌꯥꯏ ꯑꯗꯨꯒ ꯑꯇꯣꯞꯄ ꯑꯃꯗꯅ ꯍꯧꯖꯤꯛꯀꯤ ꯂꯩꯔꯤꯕ ꯎꯆꯤꯁꯤꯡꯁꯤꯁꯨ ꯀꯩꯗꯧꯒꯦ ꯍꯥꯏꯕ ꯃꯇꯝꯗ ꯑꯩꯈꯣꯏꯁꯨ ꯃꯈꯣꯏꯁꯨ ꯍꯤꯡꯗꯕꯗꯤ ꯌꯥꯗꯕꯅꯤꯅ ꯑꯉꯝꯕꯁꯤ ꯂꯩꯍꯧꯒꯗꯕ ꯉꯝꯗꯕꯒꯩꯅ ꯑꯇꯣꯞꯄ ꯃꯐꯝ ꯑꯥꯎꯠꯁ꯭ꯀꯔꯠꯇ ꯆꯠꯈꯤꯕ ꯃꯥꯏꯒ꯭ꯔꯦꯁꯟ ꯇꯧꯕ ꯑꯃ ꯇꯥꯔꯦ ꯑꯗꯨꯅ ꯑꯔꯣꯏꯕꯗꯗꯤ ꯃꯤꯑꯣꯏꯕꯒꯤ ꯍꯤꯡꯕꯒꯤ ꯂꯝꯕꯤꯗ ꯅꯠꯇ꯭ꯔꯒꯅ ꯃꯤꯑꯣꯏꯕꯁꯤ ꯑꯩꯈꯣꯏ ꯏꯟꯚꯥꯏꯔꯟꯃꯦꯟꯁꯤꯗ ꯍꯤꯡꯕꯁꯤꯗ ꯃꯈꯣꯏꯒꯤ ꯐꯨꯗ ꯆꯦꯟꯁꯤꯡꯗꯣ ꯑꯩꯈꯣꯏ ꯃꯤꯑꯣꯏꯕꯁꯤꯅ ꯊꯨꯒꯥꯏꯕꯁꯤꯅ ꯍꯧꯖꯤꯛ ꯍꯧꯖꯤꯛ ꯑꯩꯈꯣꯏꯅ ꯎꯔꯤꯕ ꯑꯦꯅꯤ ꯗꯤꯖꯤꯁ ꯁꯥꯊꯤꯕ ꯂꯩꯅꯥ ꯅꯨꯡꯅꯥ ꯃꯌꯥꯝ ꯂꯥꯛꯄꯒꯤ ꯃꯔꯝ ꯑꯃꯗꯤ ꯌꯥꯝꯅ ꯆꯥꯎꯅ ꯑꯣꯏ ꯍꯥꯏꯅ ꯂꯧꯕ ꯌꯥꯏ ꯑꯗꯨꯅ ꯍꯧꯖꯤꯛꯀꯤ ꯎꯆꯤꯁꯤꯡꯁꯦ ꯑꯩꯈꯣꯏꯒꯤ ꯃꯥꯒꯤ ꯐꯨꯗ ꯆꯦꯟꯗ ꯌꯥꯝꯅ ꯃꯔꯨꯑꯣꯏꯕ ꯇ꯭ꯔꯥꯐꯤꯛ ꯂꯦꯕꯦꯜ ꯑꯃ ꯑꯣꯏꯔꯝꯕꯁꯤꯗꯒꯤ ꯎꯆꯤꯁꯤꯡꯁꯦ ꯇꯞꯅ ꯇꯞꯅ ꯃꯤꯑꯣꯏꯕ ꯑꯔꯕꯅꯥꯏꯖꯦꯁꯟ ꯇꯧꯔꯛꯄ ꯃꯤꯑꯣꯏꯕ ꯆꯥꯎꯈꯠꯂꯛꯄꯗꯒꯤ ꯎꯆꯤꯁꯤꯡꯁꯦ ꯀꯩꯒꯨꯝꯕ ꯃꯥꯡꯈꯤ ꯇꯥꯔꯒꯗꯤ ꯑꯀꯣꯏꯕꯗ ꯂꯩꯕ ꯂꯤꯟ ꯈꯣ ꯑꯦꯅꯤ ꯃꯀꯨꯒꯨꯝꯕ ꯃꯌꯥꯝꯁꯦ ꯂꯩꯔꯔꯣꯏ ꯑꯗꯨꯅ ꯑꯣꯕꯤꯌꯁꯂꯤ ꯎꯆꯤꯗꯨꯅ ꯁꯩ ꯂꯩꯇ꯭ꯔꯕꯅꯤꯅ ꯂꯤꯟꯗꯨꯅꯁꯨ ꯃꯈꯣꯏ ꯃꯆꯤꯟꯖꯥꯛꯇꯤ ꯆꯥꯗ ꯌꯥꯗꯕꯅꯤꯅ ꯑꯇꯣꯞꯄ ꯌꯥꯝ ꯆꯥꯎꯕ ꯍꯧꯗꯣꯡꯅꯤ ꯈꯪꯗꯦ ꯍꯧꯗꯣꯡ ꯃꯆꯥꯅꯤ ꯈꯪꯗꯦ ꯃꯊꯪ ꯃꯊꯪ ꯆꯥꯔꯛꯑꯒ ꯉꯁꯥꯏꯒꯤ ꯍꯥꯏꯔꯤꯕ ꯐꯨꯗ ꯆꯦꯟꯁꯦ ꯌꯥꯝꯅ ꯗꯤꯁꯇꯔꯕ ꯇꯧꯅꯕꯒꯤ ꯂꯝꯕꯤ ꯑꯃꯗꯤ ꯑꯣꯏꯔꯛꯀꯅꯤ ꯍꯥꯏꯅ ꯊꯝꯖꯒꯦ
2: ꯎꯆꯤ ꯑꯃꯗꯤ ꯃꯈꯣꯏꯒꯤ ꯁꯨꯊꯥꯡ ꯄꯔꯤꯡ ꯅꯩꯅꯕ ꯍꯥꯏꯕ ꯍꯤꯔꯝꯁꯤꯗ ꯗꯤꯄꯥꯔꯠꯃꯦꯟ ꯑꯣꯐ ꯖꯨꯂꯣꯖꯤ ꯙꯅꯃꯟꯖꯨꯔꯤ ꯌꯨꯅꯤꯚꯔꯁꯤꯇꯤ ꯏꯝꯐꯥꯜꯗ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯑꯣꯏꯅ ꯊꯧꯄꯨꯔꯤꯕ ꯗꯣꯛꯇꯔ ꯆꯤꯉꯥꯡꯕꯝ ꯙꯅꯟꯖꯣꯏꯒ ꯑꯩꯈꯣꯏꯒꯤ ꯃꯤꯍꯨꯠ ꯔꯥꯏꯆꯟꯗ ꯆꯤꯡꯊꯥꯡꯒ ꯎꯅꯗꯨꯅ ꯋꯥꯔꯤ ꯁꯥꯕ ꯇꯥꯍꯟꯖꯈꯤꯕꯒ ꯂꯣꯏꯅꯅ ꯉꯁꯤꯒꯤ ꯁꯥꯏꯟꯁ ꯃꯦꯒꯥꯖꯤꯟ ꯂꯥꯟꯊꯣꯛꯆꯕ ꯃꯇꯥꯡꯁꯤꯗ ꯂꯣꯏꯖꯔꯦ ꯃꯊꯪ ꯂꯩꯄꯥꯛ ꯄꯣꯛꯄ ꯅꯨꯃꯤꯠ ꯄꯨꯡꯐꯝ ꯑꯁꯤꯃꯛꯇꯗ ꯑꯃꯨꯛ ꯐꯪꯕꯤꯒꯅꯤ ꯁꯥꯏꯟꯁ ꯃꯦꯒꯥꯖꯤꯟ
4: ꯇꯥꯕꯤꯔꯦ ꯁꯥꯏꯟꯁ ꯃꯦꯒꯥꯖꯤꯟ ꯑꯏꯕ ꯅꯤꯡꯊꯧꯖꯝ ꯁ꯭ꯌꯥꯝ ꯀꯤꯁꯣꯔ ꯁꯤꯡ ꯊꯧꯔꯝ ꯂꯥꯟꯊꯣꯛꯄꯤꯈꯤꯕ ꯁꯪꯒꯤꯇꯥ ꯅꯥꯃꯩꯔꯥꯛꯄꯝ ꯎꯅꯕꯤꯈꯤꯕ ꯑꯃꯗꯤ ꯊꯧꯔꯝ ꯄꯨꯊꯣꯛꯄ ꯔꯥꯏꯆꯟꯗ ꯆꯤꯡꯊꯥꯝ
5: ꯍꯦꯜꯂꯣ ꯈꯨꯡꯒꯪ
6: ꯊꯥ ꯈꯨꯗꯤꯡꯒꯤ ꯑꯔꯣꯏꯕ ꯊꯥꯡꯖ ꯈꯨꯡꯒꯪꯒꯤ ꯊꯧꯔꯝꯗ ꯊꯝꯖꯕ ꯍꯦꯜꯂꯣ ꯈꯨꯡꯒꯪ ꯂꯥꯏꯐ ꯐꯣꯟ ꯏꯟ ꯄ꯭ꯔꯣꯒ꯭ꯔꯥꯝ ꯆꯠꯂꯤꯕ ꯖꯨꯂꯥꯏ ꯊꯥ ꯑꯁꯤꯒꯤ ꯇꯥꯡ 25 ꯊꯥꯡꯖ ꯅꯨꯃꯤꯗꯥꯡꯒꯤ ꯄꯨꯡ 6:40ꯗ ꯁꯟꯗꯣꯛꯆꯒꯅꯤ
5: ꯊꯝꯖꯔꯤꯕ ꯍꯤꯔꯝ ꯐꯥꯎꯅ ꯅꯧꯔꯤꯉꯩ ꯇꯥꯡꯀꯛꯇ ꯂꯧꯈꯠꯀꯗꯕ ꯁꯦꯛꯁꯟ ꯊꯧꯔꯥꯡꯁꯤꯡ
6: ꯑꯦꯛꯁꯄꯔꯠ ꯑꯣꯏꯅ ꯂꯦꯡꯁꯤꯟꯕꯤꯒꯗꯕ ꯗꯣꯛꯇꯔ ꯋꯥꯏꯈꯣꯝ ꯖꯤꯇꯦꯟ ꯁꯤꯡ ꯐꯥꯔꯝ ꯃꯦꯅꯦꯖꯔ ꯀ꯭ꯔꯤꯁꯤ ꯕꯤꯒ꯭ꯌꯥꯟ ꯀꯦꯟꯗ꯭ꯔ ꯊꯧꯕꯥꯜ
5: ꯃꯤꯌꯥꯝꯅ ꯏꯁꯇꯨꯗꯤꯑꯣꯒꯤ ꯇꯦꯂꯤꯐꯣꯟ ꯅꯝꯕꯔ 9362-32708 ꯀꯣꯜ ꯇꯧꯕꯤꯗꯨꯅ ꯊꯧꯔꯝ ꯑꯁꯤꯕꯨ ꯁꯔꯨꯛ ꯌꯥꯕꯤꯌꯨ ꯍꯦꯜꯂꯣ ꯈꯨꯡꯒꯪ
4: ꯇꯣꯉꯥꯟ ꯇꯣꯉꯥꯟꯕ ꯊꯧꯔꯝ ꯁꯟꯗꯣꯛꯇꯨꯅ ꯇꯥꯍꯟꯖꯔꯤꯕ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯅꯤ

ಜೀವರಾಬೋನು ಖುಷಾತರ ಲೋನ ಜರದನ ಮಹಾಮುನಿಯ ಜೋಮಾಲೋ ಇದು ಸಲಗ ಜೀವಗೆ ಅವಾಬ ಕಮ್ ನೌನ ಕೋಕ್ತೌರಿಬ ಮಹಾರಾಜ ಮದುಮ ಐ ಹೈಜಗೆ ಮಹಾರಾಜಗಿ ಸುನ ಕನಕ ಹುಂ ಸನಾ ಲಂಕಾ ಲೈಪಾಕ ಸಿದ ನರಜನ ಮಿಯೋಬಗೆ ಮಪೋಕ್ತು ಪೋಯಿಬ ಜೀವ ಪುನಮಕ್ ಸೇ ಅಸೀಬ ಹೈದು ಲೋಯಿನಿ ಯಾವರಂಗನಿನ ಚುಮಿ ರಿಷಿ ಲೋಹಿನ ಅಸೀಬ ಯಾವಿ ಪುನರಪಿ ಜನ್ಮನಂಗ್ ಪುನರಪಿ ಮರನಂಗ್ ಪೋದಿ ಶಿವ ಶಿರದಿ ಪೋಕ್ಪ ಮಸಿ ಮಿಯೋಬಗೆ ಹೌನ ಸಾನಿ ಅದು ಲಂಕಾಗಿ ಲೈಪಾಕ್ತಸು ಅಸೀಬ ಹೈದು ಲೋಹಿನಿ ಯಾವಿ ತೋ ಅದುನ ಮಹಾರಾಜ್ ಶಿರವ ಕಾಂದ ಮಿಯೋಬನ ಮಾಂಗಿವಸೆ ಅತೈ ಎಮನತಿ ಖಿತಿ ತಾ ವ್ಯೋಮ ಆಕಾಶ ವಾಯು ಹೈದನ ಲೈರಿಬ ಮರಂ ಮರಿ ಮರಂ ಮಂಗಾನ ಓಯ್ಗರಬ ಮಿಯೋಬಗೆ ದಿಹೆ ಅಸೆ ಮಸಿದನಿ ಮಾಂಗಿಬ ಮಾಂಗ ಯಾದವ ಅಮ ಲೈಯೆ ಮದುದಿ ಕರಿನೋ ಹೈಬದ ಜೀವಾತ್ಮ ಪ್ರಾಣೋಪಾನ ಬ್ಯಾನ್ ಸೋಮಾನ್ ಉದ್ಯಾನ್ ಹೈದನ ಲೈ ಗರ್ಭ ಪರಮ ಜೀವಾತ್ಮ ಸಿಮದಿ ಜೀವನ ಮಾಂಗ ಯಾದಿ ಹರಿವ ಜೀವಾತ್ಮ ಜೀವ ಸೆ ಮಸಿವು ಜೋಂಗಿ ದುತ್ ಲಾಯ ಹರದಗ ಪಾಸ ಥೌರಿನ ಪುಲ್ಯ ಹರಗ ಜೀವಾತ್ಮದು ಪೂರಗ ಜೋಮಾಲೋಯ್ದ ಸಲೀನೆ ಮಹಾರಾಜ್ ಜೋಮಾಲೋಯ್ಯೌರಿ ಹರದಗ ಅಜೋಂಗಿ ಚೌರಾಸಿ ಲಖಾ ಕುನ್ನ ಕುನ್ನ ಲಖಾ ಮರಿ ಫುಗ ಮರಿ ಮಾನ ಮಾನ ತೌಜರಕ್ಪ ಕರ್ಮಗಿ ಫೋನ್ ಮಧುನ ಮರಂ ಒಯ್ರಿ ಹರಡಗ ಕನಾಮನ ನೋರೋಕಿ ಕುಂದದ ತಾಯ್ ಕನಾಮನ ಪುಯ್ನ ಭುಂ ನಾಮ ಸೋಲಗ ಮತಂ ಲೇಲಿ ಮಹಾರಾಜ್ ಮಹಾರಾಜನ ಜೋಮಾಲೋಯ್ದ ಸಲಿ ಹರಡಗ ಅಲ್ಲೈರಿವ ಇರೇನ್ ಜೋಂಗಿ ಮನಾಕ್ತ ಲೈರಿವ ಕುಂದ ಕಯಾಸಿ ಮಂಗಂದನ ಅರುಗ ಜೀವಾತ್ಮ ಮಯಾಮ್ ಪುನಮಕ್ಸಿಲೋಯ್ನ ಥಾದು ಓಗ ಜೋಂಬು ಜೋಯ್ ತೌರಿ ಹರಡಗ ಜೀವಗೆ ಅಸೀಬಗೆ ಅಕೀವಸೆಯ ಮಹಾರಾಜನ ಕಣ್ಬೀರಬೋರ್ದಿ ಮಹಾರಾಜ್ ಥೋಯ್ನ ನಗುನ್ ಹೆಂಗನಿ ಹೈದನ ಐನ ವಾಫಮ್ ಸಿಹಾಯ್ಗೇದನ ಮಹಾರಾಜ್ಗೆ ನಾಕ್ತಲ್ಲ ಇವನಿ ವಾದು ತಾವದ ದಶಗರಿಬೋ ರಾಬೋ ನುಂಗಾಯ್ರೇದ ಮಹಾಮುನಿಯೇ ಐನ ಹಂದಕ್ ಸಲಿವ ಬಿಜೋಯ್ ಸಿಂಗ್ ಮನುಂಗ್ದ ಕದಾಯ್ದ ಸಿಗೇದನ ಖಂದನ ಲೈರಂಬದೋ ತಾನ್ ಸಾರೇ ಮಹಾಮುನಿನ ತಾಕ್ಪಿವ ಐ ಜೋಮಾಲೋಯ್ದ ಸಲಗಿಯೇದನ ಲೈರಿವ ರಾಬೋ ನಸೆ ಸುಮ್ನ ಸಲಂಬದಗಿ ಜೋಮಾಲೋಯ್ ತಮ್ಮದನ್ನ ಹೂತ್ ಹೆದ ಲೈರಕ್ಪನಿ ಅರಾಬೋನ್ ಮಹಾಕ್ಯ ತೆಂಗೋಲ ಸೇ ತೆಂಗೋಲ ಲಖಾ ಮರ್ಫೂ ಹುಮ್ದೋಯ್ನಿ ಯಾಮ್ ಧರಮ ದೋಲಾಯ್ ತೋಂಬನ ದೋಲಾಯ್ ತೋಂಬ ಸಾಮು ತೋಂಬನ ಸಾಮು ತೋಂಬ ಸಗೋನ್ ತೋಂಬನ ಸಗೋನ್ ತೋಂಬ ಖುಲ್ಲಾಯ್ ಪೈ ಖೋಮಿ ಲಮಿ ಪದಾತಿ ಅಡು ಖುಲಾಯ್ ಮಖನ್ ಸೂರ ಪಾಯ್ರಿಮಿ ಕನ್ನಾಗಿ ಲಿರುಂಗ್ ತೇನ್ ಗದ ಮುಸೋಲ ಮುರ್ಗದ ತಾಗಿ ಮಖಲ್ ಸಿಂಗದು ತನಾನ್ ತಾಬಾಕ್ ತಾ ಸೋನ್ ಅಲ್ಲಿರಿವ ಥಾಂಗ್ ಪಾಯ್ಬ ಕಯಾ ಖುಲಾಯ್ ಮಖನ್ ಮಖನ್ ಸೂನ ಪಾಯ್ರಿ ಹರಗ ಯಾಮ್ ಗರ್ಭ ತೆಂಗೋನ್ ಅದುಗೆ ಖ್ವಾಯ್ಗಿ ಮಾಂಗ್ಲೋ ಮಧುದ ಪುಷ್ಪರೋಟ್ ರಾಬೋನ್ಗಿ ದೊಲಾಯ್ ಥಾರಿ ನುಂಗ್ಸಿನ ದೊಲಾಯ್ ಥೌರಿ ಹರರಗ ಅದುದ ಇರೇನ್ ಲೈರಿವ ದೊಲಾಯ್ ಸಿಗಿ ತುಂಗದೋ ಮಧುದ ಸಾಮು ತೊಂಗ ಪಂಕ್ತಿ ಸಗೋನ್ ತೊಂಗ ಪಂಕ್ತಿ ಅದುದ ಖೋಮಿ ಲಾನ್ಮಿ ಪದಾತಿ ಖುಲಾಯ್ ಮಖನ್ ಸೂನ ಪಾಯ್ರಿ ಹರರಗ ಲೈವ ಯಾಮ್ ಗರ್ಭ ಆ ರಾಬೋನ್ ಮಾಗಿ ತೆಂಗೋನಿದೋ ಪ್ರಿಯ ದುರ್ಗಾ ಅರಾಬೋನ್ ಮಾಗಿ ತೆಂಗೋನ್ ಸೆ ಕಯಾಯಾಮಿ ಕರಿಗ ಪ್ರಮಾನ್ ಓಯ್ಗೆ ಹೈಬಬು ಅರಾಬೋನ್ ಮಾಗಿ ಲಾನ್ ಸತ್ಕದುಡಿಮೆ ಲಾಯ್ವ ತೆಂಗೋಲ ಸೆ ಮಸಿಗಿ ಮಮಾಂಗ್ ಏಕ ಪಂಪಾಯಾಂಗ್ ಪಾಟಮ ಲೈರ ಮೇನೆ ಪಿಕ್ತಕ್ ತೌಬ ಬಂಗೋಹಾಯ್ ಪಾಟಮ ಲೈರೇ ಕಮ್ ನೌನಿ ಸಿದಿ ಮಯಾಮ್ ದು ಖನ್ನವ ಕಾಂದೆಯೇ ಅದು ಅರಬದಿ ಸಾಮುಗಿ ತೆಂಗೋನ್ ಹಾನ ಥಾಧರೋಯ್ದನ ಸಾವುರವ ಸಾಮುಗಿ ತೆಂಗೋಲ ಸ ಪಾರದು ಜಂ ಜಂ ಜಂ ಹೆಥಾ ಧರಕ್ಪ ಮತಂ ಮಧುದ ಸಾಮುದಿ ಇಸಿಂಗ್ ಪುನಮಕ್ ಸಿ ಪಕ್ಕಿ ಖರ ಮಯಿಂಗ್ ತಾಯ್ ಅದು ಮಯಾಯ್ ಸಾಮುಗಿ ತೆಂಗೋಲದು ಅಮುಕ್ ಥಾ ಧರ ಇ ಖರ ಅಮುಕ್ ಪಕ್ಕಿ ಅದು ಅಬ್ ಸಾಮು ಅಪಿಕ್ಪಗಿ ತೆಂಗೋಲದು ಲಾಲಿ ಮಥಂಗ ಸಗೋ ಲಾಲಿ ಮಥಂಗ ದ್ವಲಾಯ್ ಲಾಲಿ ಮಥಂಗ ಖೋಮಿ ಲಾನ್ಮಿ ಲಾಲಿ ಖೋಮಿ ಲಾನ್ಮಿ ಸಿಂಗ್ದುನ ಲಾನ್ಬ ಹೆಗ್ಲೋಯ್ಬದ ಪಾಟ್ ಅದು ಉಪುಡ ಫಾಂಗ್ ಹೇ ಹೌಬ ಅರಾಬೋನ್ ಮಾಗಿ ತೆಂಗೋನ್ ಯಾಮ್ ಘರವ ತೆಂಗೋಲದು ಪೂರಿ ಹರರಗ ಜೋಮಾಲೋಯ್ ಯೌಗಿ ದನ ಸಾಬ್ ಜೋಂಗಿ ಲಂಬಿದ ಇರೇನ್ ಲಾಕ್ಪಸಿ ನಾದರಿಸಿ ಬಿದಾಯ್ ಒಯ್ರಮಗ ಲಾಕ್ಪನಿ ನಾದರಿಸಿನ ಖಲ್ಲಿ ಜಗ ಸಂಸಾರ ಸಿಗಿ ಮನುಂಗ ಜೋಂಬು ಅಂಬಿನವ ಕನಾಲೈತೆ ಅದುದಿ ಕುಮಯಸಿ ಎಂಗಗೇದನ ನಾದರಿಸಿಸು ಅಲರಿವ ಜೋಂಗಿ ಅಸಿಬಗಿ ಮಪ್ಪು ಓರಿವ ಜೋಂಗಿ ನಾಕ್ ತಮ್ಮದನ ಜೋಮಾಲೋಯ್ ತಮ್ಮದನ ಜೋಗ ಶಕ್ತಿನ ನಾರ್ದ ಸಾ ಸಖಿ ಅರಾಬೋನ್ ಅಸಮನಿ ಪಾನತಿ ಮಾಗಿ ತೆಂಗೋಲದು ಪೂರಿ ಹರರಗ ಜೋಮಾಲೋಯ್ ತಮ್ದನ ಲಾಕ್ಪಸಿ ಜೋಮ್ಗಿ ಥೋಂಗ ಯೌಘಿ ನೋಂಗ್ ಪೋ
싱어달 농복통과 마이크이 달아본 둥이 솜내는 나들이 시 조마로이드 쌍이 다르마라 종이 사바하던 나들이 시 장극받아 좀 허글리 나들이 시부 우리 시 링전비로우 링전비로우 나들이 시기 아손까리 그동들 링비로우 우리 시야 나든 아이 파운트 담길라 이미니 다르마라스 कर्म पाउनो तक पियो से लंका लैपा की दशगरीबो दशानो राबोन से बिजोई सली नंगी लैपा के सिद लांतानी देन लाइने राबोन दो कमदौसी के करीवानो महारा महामुनि तक पीरीबा अलरीबर राबोन महाना जो मैं ये लैपा के लाला अग करी का न दौड़ीबा महाराज धर्मराज अतय मगिन तीने राबोन महाराज मान लाई विषया नंगे ले पाक्त ले रिबा जोंगे ले पाक्त ले रिबा कुन्न पुन मक्षे फुंजल लगा अशी वगी खयात की जीव कन्ये इदन ला इमीने मदुत्ता बदा धर्मराज जोम सी हरी के नाम शोले हरे रग खांगी मगुले बलंका निंधोनी लंकेश्वर राबोन हाय दन मसिदमान लाक्षणु अनुभु कल्लबलंबा थियंग नरगा माव माची व पीगिंग सीधी दना लान की दमकते सेम सारी गई नुंपोक थंग माई कई आराबों की तेंगो न सी थारी हरे रगा जोई धनी फांग हेल्ला उरक पा ताये धर्मराज जोम ना ओ आराबों ने जोर माने लाए लाए मसिद करने लेकिन मैं यहाँ पुनः मकते बंगो हाय जोंगी दूर पुनः मक्षा आराबों को बम लंकार की लाल लाइए ये लान की थोरांग है लावो में तम्दा लेकिन बस सेनापति कयासिंग जोंगी दूध में आमदो पुमलांग हित लांगी लान की थोरांग हित ओई घिबनी लेकिन बस आराबों ने दो नोंगपो थोंग सी हांग डॉक्टर ने आराबों ने जोंगी नोंगपो माइक के ये सिद्ध संग पबो आराबों ने येंग हिबा में तम्दा जो मालोगी नोंगपो थंग बस शरू का सिद्ध लेर मी बसी अंग पहाई बदु ओगी आराबोन अलेरीबीरिन संगक पदों में दुने सुम्येंग हिबक कांडा नाम सोंदन अवाब अमत्तले इतना जीवात्मा दों में दुने फम्मग हैले ही मखोंग द फम्मग नाम सोंदले बिदु उइए अलेरीबु जोमालोइना शिव शिव राबोन शिव शिवा नादरी सीना हाय बद दिया जोमालो इतले बिशी यंगवान ले हाय अदु शिद दी अम्नुआई ने लेरम घरेदा Jongi dut amalerami, Arabon ai, Nahakanano, ai jongi dutni. Sa, Sida lady bajibat masin and nam son and a lady ba, Awabalit and a lady shakari maramgino. Jongi dutadana, Maharaj, Lady Basia, Mama ma Pabu Lai Mangi Kanaluna Tokjaba, Guruzon Taxi Kasi Masakangani Padu, Mana Sirabakanda, Jibat mana, Ing the Signa Haile Makonga Pamaga, nam son and a lady. अराबोन मधु उबदा खजिक प्यंजे खर सेलेगा मुगियेंगी लेरी बीरिन घी संगोम शान थंगने नबा अले इस द पई पई देने थम्मी हरे का मनाक तुदा शाब थक पगे अवार पले इतना नाम सोल ले बनु पाद उरगा जोंगी दुत्तु दी यंग का हाई दो लेरी बसीन कम दो बनो जोंगी दुने महाराज मफ़म असिद लेरी बनी पा मयांपुन मक्ष्या कनागुमलायर अनंग सिंह द संदान तोबा गोदान तोबा ब्राह्मण सिंह पेल हनबा अदुगुम कया सिंह दो मधुबु जोंगी ले पाक सीधा घी संगोम चान थंगन ब मरांग कायने पीरी हरे रगा नुंगा इने थमी महाराज असोम द लेरी बसे अमु यंग बियो असोम द लेरी बसे न अन्नदान पिजे पिथक तोबा लायर अनंग सिंह द साक पिजे देना अवाना लेहन द बदो मधुन यंगु लेरी बमान सारी वसे सुन थाली सनागी पुखम द साक पिजे इने धर्मराज जोमना असोमना कन्न लेरी बा निंग थोगुम न थमी बा नुआई न राज बद भी मनाय मसन जोंगी दुद कयान सेनर का लेरी वसे मशीना लेपाक दान तोबा लेबम लेत्रब जीव सिंह दा लेपाक पीरी हरे रेगा अदद ले हल्ली ब मधुबू मसिद निंग थोगुम ने थमी दो नाकन घर सली हरे रगा अलेरी बिरेन अतिथि सेवा तोवा लेफम पीवा मधु की दमकता सनाग युम्द धर्मराज जोम ने थमी नाम सोलग ले सना दान तोव कांगु दो मधु दे सना की फमुंग दे हिपली हरे नाम तत्तने सोंजब कांगु दो मधु ना याम ना माबु जो महकमन सामंगना सिंह थोड़ी कत्तना मस्जिदगी इरीन पूजा कलग थमी हरिगुम आराबोन
영기 영기 받아 종기 농복 탕부 서로 것이 들려이름이 봐 지바트마 뿌나먹시 우기보다 토인이 해내 빌리 시대기 라보나 목마 시대기 아왕 탕부 마이크 예시들 락받아 아왕 탕부 마이크 예시디 레리베리 닝토우 가야 싱어도 마드나 마니 힝잉이 맞담다 마기 프라자 싱부 마샤고 마슈금 농신의 샤는 떠오바 Praja palo ning tine sumna tauba dharma leiva ning tau kayado madun siraba kanda maduki jivatma do jongya awang thangma saruka sida nam sondana hai makongda lei makongda maduda nam sholaga leiva se awa bhaibodo masjid amate he uti asum taudana rabon maharaja koi ne sali haradega jomalo isi sumyeng pa awang mai kai dege hai dorak tana jongi irin makha thangma mai kai sida Hetsanakpakandadi, Hek Kong Tangjalakpaga, Makatanga Maika Yesida, Maikai Kayadagi, Haima, Haima Siri, Yoima Siri, Dana, Lao Kong and a Kapagi Konjentai. Arabon, Dasagaribo, Mladen Yankibakana Domaduda, Lady Vidin Jivatma, Nipa, Maladami, Hariba Nipa, Asia, Lady Masa Domaduda, Mabuka Duda, Yotayaman Lingi Haraga, Mayadun, Adamaran Shakabatanja Domaduda, Lady Jongi Dutchingan Pirate, Mayaduda, Hetajan Bakanda, Joe Poto Poto Poto, Jivatmani, Shiva di Apontero, Aduda Jivatma Domaduna, I see it loud. A copy me. Madu, but Rabon Pulakit is headed and cooked again at Ton Hobble Loman to two cow. Hit the shungi. Shiva Shiva. Head do it. Carino, Lady Vajiva, Shiva, and a coin and Lagneridi. Maharaj, Masi Atayamaginati. Mahani hinging a cano, Maduda. A lady beating Mahana atopen Nipibu. Atopai nupibu yengba patabu wa khan khan ba madu ki damakta dandi piri mi. Uno na thina pi ghare da ko dandi se. Khara mukshali yochai na dam dam phuri harirga dhuda jiva atmana shivadi adabani na haima shire haiyo ayo shire shire laudana kappa. Jongi dhuta hangi masheya karigino maan hingingi matamna lamsat phajada bagini. Khara sale lari bairin tingkhang Tumbo Shaughra Shaughra Tinghang Kayado Maduna Lady Buddy Hedu the Sat Sat Hogaibada Araktana Pungang Pungangang Iva Jivatmana I Siri Dana Logdana Kongdana Masid Irian Kapiva Mayamasi Uri Haraga Rabon Dasagaribo Rabon Hi Hi Sumedana Risina Dan Haiba Adudi Jiva Singh Punamakse Ai Kandava Yadri Dana Lady Vidin Dasano Rabona Domaduna Lady Puliba Mayam Punamaktu Jongi Dun Mayam Punamaktu Ah Sesenoi Handu Hairega Rabon Masaman Sangana Jivatma Punamaktu Hetadu Uda Jongi Dud Singaduna Rabon Buyang Herga Hai Nahakanano Arabon Ai Lankagin Taurabon Hibduni Karigino Nanga Jiva Punamaksi Tadu Idi Masjid Langari Basha, Hounadi Masik can get an Ibijo Ilaibani. Salo Nagoy Nabungo, Jomaraz do, Maduda Lankara bon Ailai, Namelan Tengasia Yungamdri Haredega Sarabota Bakti, the Ibu Chang on the Changjo. Madu Tabar Jong did Punamakto, Jai Quigi Dharmara, Jomunang Kajik, Adum Nangbadi, Paying a city Kangan Yedana, Lady Makuta Kulayasa. Atop, head of Piri Haraga, Lady Barabon Magi Maikaida, Jatajati Kulai Punamaksi, Parang Parang, head of Tamjalapani, Lady Barabon, Dolai Matakirian Chunkali Haraga, Makutarana Lirung Tara, Makutarana Tien Tara, Sali Haraga, Jongi Dutsingadu Akan Milan, Tingarakasi, Maha, Prolugimatogun Tingarakpa, Jongi Dutsingsu, Araiba Matanatido, Aki Bagisatam Oeraba, Jongi Dut Mayamaduna Halo, Halo, Rabon Halo, Long. Nari harere gamaduda lady bapai ramba nelamis mursalam udgada punamaksi arabon magi maikai tamadana pharang pharang hetalang jhalakwani arabon pairi ba tiena do maduna pairi bali runga du dagi kap thorak pa tiena yam gharba khulai punamaksi thabat kaktana thadhava arabon dolai sinung sin ururu ururu lady harere garabon masjid thengna rakpa lan si madugi manunga do maduda jongi dud singado maduna hajjalaktana Iriwirin Rabun Magi Dolaya Sia Tiena Dunamaktana Bang Bang Bang Hey Young Hairakwada Rabun Magi Dolai Sia

0: ಅಥವಾ ಮಾರಿ ಪೊಲೀಸ್ ಲಕ್ಕೆ ಹೈರದ ನೈನ
1: ಅದು ಕೈದೋರಗೆ ಮಿ ಥಾದೋಯ್
0: ಥಾದೋಯ್ಗೆ ಕೌಬಿರನು ಪಿಯನೆ
1: ಪಿಯನ್ಗಲು ಐ ಹರಿಬಸೆ ಮುಲುತಾ ಇಸ್ ಇನೇ ಧರೋ ಕೊಯ್ಗಿ ದುಕಾನ್ ದಿ ಕೋಕ್ಸ ಲಗಾ ಕರಿ ಕರಿ ನೋ ಅರೆ ರೈ ಬಖರ ಕೋಕ್ಸೋ ಲೋರಗಾ ಹೈಯೆನ್ ಗ್ರಾನ್ ಫಂಗಾ ಕಾನ್ ದ ಪುಲಬ್ ಸಿಂಗ್ನಿ ಕೋ ಹೈರ ಮಗ ಯಾಬ
0: ಅಸ್ ನಂಗ್ ಜಿ ಮಾಬಾ
2: ಹೋ ಸಲುರೇ ದುಕಾನ್ ದೋ ಐ ಸಲುರೇ ಚೇನ್ ಖರಗ ಗಾರಿ ಕಿತಂಗ ಲೌಗೆ ಹೈದನಾ ಇದೇ ಥರೋ ನನೆ ಕುಲಾಂಗ್ ಖಾಂಗ್ ಫಾವ ಕೌದ್ರಿ ಇಬೆ ಮಾ ಸೋಟ್ ಬದಿ ನುಂಗಾಯರ ರೋಯ್ ಹೈರಕ್ ಬದಗಿ ಇಮಾ ಯಸೆ ಪೂಂಗಮ್ ದಗೈನೆ ಇಕೈ ಕೈದನ ಹಲೈಬಾ ಅದುಗ ಮಾನ ಕೈ ತಖಂ ದಗೈ ಉಚ್ಚು ಉಲೋಯ್ ದ್ರಬ ದ್ರಮಾ ಗಿರಿ ಯಾಸೆನ್ ತೌದನ ಲೈಬದೋ ಐ
1: ಐ ಥೋಬೋಯ್ ಹೈನು ಹಲಾ ನಮ್ಮದು ಗಿ ಹೈದು ಹೈನು ಉಚ್ಚು ಉಲೋಯ್ ದ ಬಾಯ್ ವೈ ದದ ನಾಯಗನ ಮದು ಸೋಯ್ದನ ಉತ್ಕದೋರಿ ಬನೆ ಸೋಯ್ದನ ಉತ್ಕನಿ
2: ಕರಮ್ ಕಾಂದ ಉತ್ತೋಯ್ ಬಾ ಹಾ ಕರಮ್ ಕಾಂದ ಉತ್ತೋಯ್ ನೋ ಬಾ
1: ಅದು ಬ್ರೋ ಐನ ಹೆ ಗ್ರಾನ್ ಫಂಗಬಗ ಐಗಿ ಥಿಯೇಟರ್ ಅಸಿನ ಕಲಾ ಯೋಕ ಥಿಯೇಟರ್ ಅಸಿನ ಗ್ರಾನ್ ಹೆ ಫಂಗಬಗ ಐ ಸೋ ಉತ್ಪ ಹೌರದ ಬನೆ ಐ
2: ಅಯ್ಯೋ ಫಂಗಿ ದಕೋ ನಂಗ್ನ ಫಂಗಬ ಗ್ರಾನ್ ಸ್ಯಾ ಯಾಮ್ ಫಂಗ್ರೆ ಕ್ಯಾದ ಯಾಮ್ ಯಾಮೆ ಹಾ ನಂಗ್ನ ಫಂಗ್ನಿ ಫಂಗ್ನಿ ಹೈರಗ ಸುಕ್ ಫಂಗ್ ಫಂಗ್ ದ್ರಿ ಸ್ಯಾ ಮೌಂಗದಿ ಥಿಯೇಟರ್ ಯಾಮ್ ಚಾವ್ನ ತೌಬಗ ಮಲ್ಹಲ್ಲದನ ಹಾ ಉಜಾ ನಿಂಥೇಮ್ಗಿದ ಡ್ರಾಮಾ ಖರ ಖರ ತೌಜರಂಬ ಐಸೆ ನಂಗ್ನ ಮೊಯ್ಥೇಮ್ ತೌಬಿರಗ ಹೀರೋಯಿನಿ ಕುಮನ್ನಿ ಹಾಯ್ರಗ ಥಾಗಿ ಸೆಲರಿ ಫಂಗನ್ನಿ ಹಾಯ್ರಗ ಪುರಕಿಬ ನತ್ರ ಡ್ರಾಮಾ ಉತ್ನಬ ಹೋಲ್ ವೈ ರುಸಿ ಹೋಲ್ ಗಾಮ್ನ ರುಸಿ ಹಾಯ್ನ ಪುಬಿರಗ ನಂಗ್ನ ಕದರ್ ತೌರಗ ಮತ್ತಮ್ ಥಿಂಗಲ್ಲಗ ಇವಾನಿ ಚೇನ್ಕಿಬ ನತ್ರವ ಖರ ಪಗದ್ರನ ಖಲ್ಲುರಗ ಹೌಜಿಕ್ನ ಹೇನ ಹೇನ ಲೈಖಾ ತಾರೆ ಐಗೆ ಪುನ್ಸಿಜೆ
1: ಕರಿ ಕರಿ ಇ ಲೈಖಾ ತಾವ
2: ಹಾಯ್ ಮಾ
1: ಕರಿಗೆ ಲೇಖಾ ತಾವರೋ
2: ನಂಗ್ ಕ್ವಾಯ್ ಜಿನೆ ಐನ
1: ಗ್ರಾನ್ ಸಿನಬು ಫಂಗು ಫಂಗ್ಲವದಿನೆ ಹೇ ಥಿಯೇಟರ್ ಸಿನನೆ ಯಮ್ಮೈನ ಕೋಯ್ ತೌದಿ ಜಾನಿ ಯಮ್ಮೈನ ಹೊನ್ನ ದುಯ್ನೆ ಕೋಯ್
2: ಮಮಾಂಗ್ ದಸು ಫಂಗನಿ ಫಂಗನಿ ನ ಲೈಕೈ ಯಾಂಗಾಂಗ್ ಮಯಾ ಮಮ ಖೊಂಜೆ ಲಗ ಫೋಟೋ ಕಾಪಗ ಪ್ರೊಜೆಕ್ಟ್ ಹರಗ ಕಲಕ್ತ ಬದೋ
1: ಹೇ
2: ಕಲಕ್ತ ಬದೋ
1: ಹೇ ಹೇ ಹೇ ಅದು ದಿನೆ ಪ್ರೊಜೆಕ್ಟ್ ಸಾಬದುತ ಓಜಾ ಮಗ ಸಾತ್ರ ಖರಿಗಿ ಮಿಂಗ್ ಹಾಪದುತ ಓಜಾ ದೋ ಅಯ್ಯೋಯ್ನ ಹಬ್ಸಿನ್ ಕಿಬದುದನೆ ಐ ಡಾಕ್ಯುಮೆಂಟ್ ನೆ ದಿಖರ ಸೋನ್ ಬನಿನ ಮದುದ ಕಲಕ್ತ ಬಯವಾನೆ ಮದುದ ಕಲಕ್ತಿನೆ ಬಾ ಹದತ್ತಿನೆ ಐನನೆ ಮಮ್ಮಿಂಗ್ ಲೇರಬ ಓಜಾ ಮಬುನೆ ಅಕ್ಕೋಯಿ ಗುರು ಒಯ್ಬಿಯು ನ ಹೈನರಗ ಥಮ್ಮಬನೆ ಮದುನನೆ ಹದತ್ತಿ ಪಚ್ಚನ ಪ್ರೊಜೆಕ್ಟ್ ಥಾರ ಮತುಂದನೆ ಖಂಗದೋರಬನಿ ಸೋಯ್ದನ ಹದತ್ತಿ ಕಲ್ಲನಿ ಹರಿಜಿನಿ
2: ಹೋಯ್ ಬುಂಗೋ ಲೈಂಗಾಕ್ನ ಗ್ರಾನ್ ಪಿ ಬಹೈ ಬಸಿದಿನೆ ಥಮೋಯ್ ಸೇಂಗ್ನ ಚೆಂಜಬ ಸುಂಗ್ಜರಿಬ ಕುಯ್ನ ಕಲಾಗಿದಮ ಕಥೋಗ್ಲಬ ಸಿಂಗ್ ಅದುದನೆ ಖಜಿಕ್ ತಂಗ್ ಓಯ್ರದಬಸು ಮತ್ತೆಂಗ್ ಓಯ್ನಬ ಅಯ್ನ ಗ್ರಾನ್ ಪಿ ಬಗಿ ವಾದೆ ನಂಗಿದೆ ಕದಾಯ್ ಹಾ ನಂಗಿದೆ ಕದಾಯ್ ನೋಬ ಥಿಯೇಟರ್ ನೆನ ಲಿಖತ್ಬಸು ಸಹಿ ಅಹೋಮ್ ಫಾವ ಫಾದ್ರಿ ಅದಿಸು ಅಮತ್ತ ಲೈತೆ ಇಸ್ ನಂಗ್ನಗ ಅಯ್ಕೋಯ್ಗೆ ಓಜಾ ನಿಂಥೇಂಗಿ ಥಿಯೇಟರ್ದಾಗ ಡ್ರಾಮಾ ಯಾವ ಲಾಗಂಬಿದುದಿ ಆರ್ಟಿಸ್ಟ್ ಲೌಕ್ಥೋಗ್ನಬ ಲಾ ಇವಾ ಓಯ್ರೆ ಹಾ ನಂಗಿದ ಯಾವನ್ನಬನೆ ಗಾಯ್ನ ಆರ್ಟಿಸ್ಟ್ ಹುರಾನ್ ಬೋ ಆರ್ಟಿಸ್ಟ್ ಹುರಾನ್ ಬೋ ಕಲಾ ತೌಬ ಆರ್ಟ್ ತೌಬ ಹೈಬಸೆ ಹೋಟ್ನಬ ಯಾವ್ದನ ಮಸಾಗಿ ಪಿಥೋರಕ್ಬ ಯಾವ್ದನನೆ ಅರಿಗೊಂಬ ಮತ್ತ ಪಾಂಗ್ತೋಕ್ಬ ಯಾವ ನತ್ತೆ ಹೈಬಸೆ ನಂಗ್ ಖಂಗ್ರ ಹೈಬದೆ
1: ಅದನ್ನ ಬಿಯಂ ಐಸುನೆ ಸೆ ಕುಚಿಯನ್ ಚಿಯಂದನ ಅಮಗಿ ಥಿಯೇಟರ್ ದ ಮುಗ್ಯ
2: ಎ ಎ
1: ಅದ ಅಮದ ಮುಗ್ ಕುಚಿಯನ್ ಚಿಯಂದನ ಮುಮ್ಮೊಂ ಜದರ ಮುಗ್ಯ ಐಸು ಚಿಯನ್ ಚಿಯಂದನ ದಿ ಹೊನರಿದನ ಯಾರಸೆ ತೋಸ್ ಇವಾನಿನೆ ಲಂಗ್ನರ ಗುಂಸಿಕೊ ಅದು ಇಮೋತನೆ ಸೆ ಇಂಜಾ ಅವಂತ ಥುವಂಗನೆ ಪಾಚನ ಚಾಲು ಚಲುರ ಚಲೋ ಐಸು ಮಸಿದಿ ಸಾಂಗನ್ ಪಾಚನ ಸಾರಗನೆ ಐಕೋಯಿ ಲಂಧಮ್ ಸಿದ ಕನಾ ಕನಾ ದ್ರಮಾ ಯಾವ ಯಾವ ಲೈರಿ ಲೈಸಾವಿನ ಕಯಾ ಲೈರಿ ಮಸಿಂಗ್ ಪಹಂಗ್ ಮಸಾಸಿನ ಮಸಿಂಗ್ ಕಯಾ ಲೈರಿ ಬಿಹೈದೋ ಅಮುಕ್ತ ಲೈಬಾಕ್ ಸಿನ್ ಮತಂಗ ನೆಸಲಗ ಐಂತ ತೀರುಗಿಗೆ ಏಮುಗಿಗೆ ಚಲೋ ಚಲೋ ಲೈಸನ್ ಜರೋ ಚಲೋ ಏ ಹದ್ದಕ್ಕೆ ಪ್ರೊಜೆಕ್ಟ್ ಹಾವ ನಂಗ್ನಬ ಆರ್ಟಿಸ್ಟ್ ಮಸಿಂಗ್ ಸುನ ಥಮ್ದವ ಯಾದವನಿನೆ ಅಯ್ಕೋಯ್
2: ಡ್ರಾಮಾ ಯಾವಿನಬ ಆರ್ಟಿಸ್ಟ್ ಪು ಖೋಮ ಚನ್ನಬ್ರ ಚಲ್ಲು ನು ಓಯ್ರೋಯ್
1: ಅಷ್ಟಾದೋಯ್ ಯಾರಕ್ತರ ಸುಮಹು ನಿಕೈದೋರಗೆ ನಂಗ್ಬೋ
2: ಹೇ
1: ಲಾಕ್ಪು ಲಾದಿನೆ ಅಯ್ಕೋಯ್ಗೆ ಥಿಯೇಟರ್ ಸಿದ ಮಿಂಗ್ ಚಲ್ಲಲ್ಲಗನೆ ನಮ್ದನ ಅಯ್ಕೋಯ್ಗೆ ಕಲಾ ಯೋಖತ್ ಥಿಯೇಟರ್ ಸಿಗಿನೆ ಆರ್ಟಿಸ್ಟ್ ನಮ್ನ ಹೆಂಗದೂರಿ ನಂಗ್ಬೋ
2: ಮಮ್ಮಿಂಗದಿ ಕಲಾ ಯೋಖತ್ ಥಿಯೇಟರ್ ಗಾಯಿ ಹೋಯ್ಬುಂಗೋ ಕಲಾ ಯೋಖತ್ ಥಿಯೇಟರ್ ಹಾಯ್ಗದಬ ನತ್ತಿಯೇ ನಂಗಿಸಿದಿ
1: ಕರಿ ಹಾಜುಬ
2: ಕಲಾ ಯೋನ್ಬ ಥಿಯೇಟರ್ ಹಾಯ್ನ ಹೇಗ್ ಥೋಲೋ ಅದುಗ ಪಕ್ಷರನಿ ಐದ ಚಂಗ್ಸಕ್ರಗೆ ನಂಗ ಮಾನ ಬಗ
1: ಸಿನ ಹೈಯಂಗ್ ಮಹಿ ಸಾರದಿನೆ ನಂಗ್ಸು ಯಾವ್ದುಯಿನಿ ವರಿಸನ ಸಿಂಗಾಯ್ ಖೋಬ ಕರಿ ಐನ ಮಿ ಕಲಾ ಯೋಖತ್ ಥಿಯೇಟರ್ ಐನ ನುಸಿನ ಥೋಂಜರಿಬ ಮಮ್ಮಿ ಜುಮಾನ ಕಲಾ ಯೋನ್ ಥೋಕ್ ಥಿಯೇಟರ್ ಗಾಯ್ ನಾಯ್ ಖೋ ನಂಗ್ ವಾನ ನಸಿಂಗಾಯ್ ಖೋ